ಎಲ್ಲ ಪ್ರೀತಿಯ ಶ್ರೋತೃಗಳಿಗೆ ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನವಿಲ್ಲು. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 27 ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 18 ತಾರೀಕು ಮಂಗಳವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ವೇಳೆ 5:58:50. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಆರ್ಜೆ ಸ್ವಾತಿ ಮಾಡುವ ನಮಸ್ಕಾರಗಳು.

ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರು ಪರಿಚಯ ಈಗ ನಿಮ್ಮೆಲ್ಲರಿಗೋಸ್ಕರ. 6:10 ನಾದಾರ್ಚನೆ ಕಾರ್ಯಕ್ರಮ, 6:50 ಕನ್ನಡ ರತ್ನ ಭಂಡಾರ, 7:15 ಭಾವಸ್ಪಂದನ, 7:30 ಡೈಲಿ ಹೈಲೈಟ್ಸ್ ಆಫ್ BWF ವರ್ಲ್ಡ್ ಚಾಂಪಿಯನ್ಶಿಪ್, 7:40 ಭಾವಸ್ಪಂದನ ಮುಂದುವರಿಯುವುದು, 8:30 ಹಲೋ ಕರ್ನಾಟಕ, 9:00 ಸಖತ್ ಸಾಂಗ್ಸ್, 10:00 ಸಿನಿ ಚಿಟ್ಟೆ, 11:00 ಆಪ್ಕಿ ಪಸಂದ್ ಕಾರ್ಯಕ್ರಮ, 12:05 ನವಿಲು ಗರಿ, 1:00 ಕರೆಯಲ್ಲಿ ಕೈರುಚಿ, 1:20 ಕಗ್ಗದ ಸಿರಿ, 1:30 ಲಂಚ್ ಬಾಕ್ಸ್, 2:40 ಎವರ್ ಗ್ರೀನ್ ಕನ್ನಡ ಸೂಪರ್ ಹಿಟ್ ಸಾಂಗ್ಸ್ಗಳನ್ನು ಕೇಳಬಹುದು, 3:00 ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್, 3:30 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, 3:35 ಹೊಂಬಿಸಿಲು ಕಾರ್ಯಕ್ರಮ, 4:00 ಬ್ಯಾಂಗ್ಲೂರ್ ಬಿಸ್ನೆಸ್ ಬುಸ್, 5:00 ನಾನ್ಸ್ಟಾಪ್ ಸಂಜೆ, 6:10 ಕನ್ನಡ ರತ್ನ ಭಂಡಾರ ಮರುಪ್ರಸಾರ, 6:30 ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ, 6:50 ಸನ್ಸೆಟ್ ಸುರಭಿ, 7:45 ಒಲವಿನ ಆಲಾಪ, 9:15 ಸುಕೂನ್ ಕೇಪಾಲ್ ಹಿಂದಿ ಹಾಡುಗಳನ್ನು ಕೇಳಬಹುದು, 10:00 ಕನಸಿನ ಲೋಕ ಕಾರ್ಯಕ್ರಮ. ಇದಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರು ಪರಿಚಯ. ಚೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ಬಾನಲ್ಲಿ
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 ಎಫ್ಎಂ.
3: ಸ್ಟುಡಿಯೋ ಸಮಯ 6:05 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ಅದಾದ ನಂತರ ನಾದಾರ್ಚನೆ ಕಾರ್ಯಕ್ರಮ ಆರಂಭವಾಗುತ್ತೆ.

ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಎಲ್ಲ ಪ್ರೀತಿಯ ಕೇಳುಗರಿಗೆ ನಾದಾರ್ಚನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ದೇಹದ ಆರೋಗ್ಯದ ಬಗ್ಗೆ ಗಮನ ಕೊಟ್ಟಿರ್ತೀವಿ. ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಒಳ್ಳೆಯ ಆಹಾರ ಸೇವಿಸೋದಾಗಿರ್ಬೋದು, ಪ್ರತಿಯೊಂದನ್ನು ಮಾಡ್ತೀವಿ. ಆದರೆ ನಮ್ಮ ಮನಸ್ಸಿನ ಆರೋಗ್ಯದ ಬಗ್ಗೆ ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವ? ನಮ್ಮ ಮನಸ್ಸಿನ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದು ಹೇಗೆ, ಅದಕ್ಕೆ ನಾವು ಏನೇನೆಲ್ಲ ಮಾಡ್ಬೋದು, ಅದರಲ್ಲೂ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಹೊತ್ತು ಸೂರ್ಯ ಉದಯ ಆಗುವಂತಹ ಸಮಯದಲ್ಲಿ ಏನು ಮಾಡ್ಬೋದು, ಅದ್ರ ಬಗ್ಗೆ ಮಾತಾಡೋಣ. ಮಾತುಕತೆ ಮುಂದುವರಿಯುತ್ತೆ ಈ ಗೀತೆಯ ನಂತರ. ನಾದಾರ್ಚನೆಯಲ್ಲಿ ಮೊದಲ ಭಕ್ತಿ ಗೀತೆಯಾಗಿ ಮೂಡಿ ಬರ್ತಿದೆ. ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ ಮಂಜುಳಾ ಸುಬ್ಬರಾಯರು ಸಾಹಿತ್ಯ ಬರೆದಿದ್ದರೆ ಅನೂರ ಅನಂತಕೃಷ್ಣ ಶರ್ಮಾ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ನಾದಾರ್ಚನೆಯಲ್ಲಿ ಮನಸ್ಸಿನ ಆರೋಗ್ಯಕ್ಕೆ ಏನೇನೆಲ್ಲ ಮಾಡಬಹುದು ಅಂತ ಮಾತಾಡೋಣ ಅಂತ ಹೇಳಿದ್ದೆ. ಬೆಳಿಗ್ಗೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ ನಿಮಗೆ ಅಷ್ಟು ಬೇಗ ಏಳೋಕ್ಕಾಗಲ್ಲ ಅಂದರೆ ಒಂದು 5 ಗಂಟೆ 6 ಗಂಟೆ ಹಾಗೆ ಇದ್ದರೂ ಕೂಡ ಯೋಗ ಮಾಡಬಹುದು, ಪ್ರಾಣಾಯಾಮ ಮಾಡಬಹುದು, ಸೂರ್ಯ ನಮಸ್ಕಾರ ಮಾಡಬಹುದು, ಧ್ಯಾನ ಮಾಡಬಹುದು, ಮೆಡಿಟೇಷನ್. ಇದೆಲ್ಲದರಿಂದ ನಮ್ಮ ಮನಸ್ಸಿನ ಆರೋಗ್ಯ ಹೆಚ್ಚುತ್ತೆ. ಇದೆಲ್ಲ ನಮ್ಮ ಮನಸ್ಸಿಗೆ ದಿನಪೂರ್ತಿ ಒಂದು ನೆಮ್ಮದಿ, ಸಮಾಧಾನ, ಉತ್ಸಾಹ ಜೀವನಕ್ಕೆ, ದೇಹಕ್ಕೆ, ಮನಸ್ಸಿಗೆ ಕೊಡುತ್ತೆ. ಹೇಗೆ ಕೊಡುತ್ತೆ, ಏನೇನೆಲ್ಲ ಲಾಭ ಇದೆ, ಯಾವ್ಯಾವ ಆಸನಗಳನ್ನು ಮಾಡಿದ್ರೆ ಒಳ್ಳೆಯದು, ಯಾವ ಥರ ಮೆಡಿಟೇಷನ್ ಮಾಡ್ಬೋದು, ಯಾವ ಥರ ಸೂರ್ಯ ನಮಸ್ಕಾರ ಮಾಡ್ಬೋದು, ಪ್ರಾಣಾಯಾಮದಿಂದ ಏನೇನೆಲ್ಲ ಉಪಯೋಗ, ಇದೆಲ್ಲದರ ಬಗ್ಗೆ ಇವತ್ತಿನ ನಾದಾರ್ಚನೆಯಲ್ಲಿ ಮಾತಾಡೋಣ. ನಿಮಗೂ ಏನಾದರೂ ಮಾತಾಡೋಕ್ಕಿದ್ರೆ ಅಥವಾ ನೀವು ಪ್ರತಿದಿನ ಬೆಳಿಗ್ಗೆ ಎದ್ದು ನಿಮ್ಮ ಮನಸ್ಸಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದರೆ ನಿಮ್ಮ ಸಂದೇಶ ನಮ್ಮನ್ನು ಬಂದು ತಲುಪಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯ, ಜಿ ವಿ ರಾಘವುಲು ಅವರ ಸಂಗೀತ ಸಂಯೋಜನೆ ಇದೆ.

ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಮನಸ್ಸಿನ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರಾಣಾಯಾಮ, ಯೋಗ, ಮೆಡಿಟೇಷನ್, ಧ್ಯಾನ ಇದೆಲ್ಲ ಮಾಡೋದ್ರಿಂದ ನಮ್ಮ ಮನಸ್ಸಿನ ಆರೋಗ್ಯವನ್ನು ನಾವು ಸುಧಾರಿಸ್ಕೋಬಹುದು ಅಂತ ಹೇಳ್ತಾ ಇದ್ವಿ. ಆದರೆ ಯಾಕೆ ಇದೆಲ್ಲ ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಅಂತ ಅಂದರೆ, ನಮ್ಮ ಮನಸ್ಸು ಸರಿಯಾಗಿದ್ದರೆ ದಿನ ಪೂರ್ತಿ ನಾವು ಖುಷಿಯಾಗಿರ್ತೀವಿ. ಇಲ್ಲಾಂದರೆ ಇತ್ತೀಚಿನ ದಿನಗಳಲ್ಲಿನ ಒಂದು ಒತ್ತಡ, ಕೆಲಸದ ಟೆನ್ಷನ್ನು ಅಥವಾ ಅಸಮಾಧಾನ, ಕೆಲಸ ಆಗಿಲ್ಲ ಅನ್ನುವಂಥ ಒಂದು ಸ್ಟ್ರೆಸ್ ಇರಬಹುದು, ಇದೆಲ್ಲದರಿಂದ ನಮ್ಮ ಮನಸ್ಸಿನ ಆರೋಗ್ಯ ಹದಗೆಡತ್ತೆ, ಅದರಿಂದ ನಮ್ಮ ದೇಹದ ಆರೋಗ್ಯ ಹದಗೆಡತ್ತೆ. ಆಮೇಲೆ ಅಯ್ಯೋ ಯಾಕಪ್ಪ ಹೀಗಾಯಿತು ಅಂತ ಡಾಕ್ಟರ್ ಹತ್ರ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಹೇಳ್ತಾರಲ್ಲ, ಕಾಯಿಲೆ ಬರೋದಕ್ಕಿಂತ ಮುಂಚೆನೇ ನಾವು ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಂಡ್ಬಿಟ್ರೆ ಕಾಯಿಲೆ ಬರೋದೇ ಇಲ್ಲ ಮನಸ್ಸಿಗೆ ಹಾಗೂ ದೇಹಕ್ಕೆ. ಯಾಕೆ ಬೆಳಿಗ್ಗೆ ಹೊತ್ತು ತುಂಬ ಒಳ್ಳೆಯ ಸಮಯ ಅಂತ ಅಂದರೆ, ಅರ್ಲಿ ಮಾರ್ನಿಂಗ್ ಅಥವಾ ಬ್ರಾಹ್ಮಿ ಮುಹೂರ್ತ ಅಥವಾ ತುಂಬ ಬೆಳಿಗ್ಗೆ ಒಂದು 5 ಗಂಟೆ 4:30 ಹಾಗೆ ತುಂಬ ವಾತಾವರಣ ಶಾಂತವಾಗಿರುತ್ತೆ. ಅದರಲ್ಲೂ ನೀವು ಹೊರಗಡೆ ಗಾಳಿ ಬೀಸುವಂತಹ ಜಾಗದಲ್ಲಿ ಹೋದರೆ, ಪಾರ್ಕ್ ಆಗಿರ್ಬೋದು, ನಿಮ್ಮ ಮನೆ ಬಾಲ್ಕನಿ ಆಗಿರ್ಬೋದು, ಅಥವಾ ಹೊರಗಡೆ ಆ ಒಂದು ತಣ್ಣನೆಯ ಗಾಳಿ ಬೀಸ್ತಾ ಇರುತ್ತೆ, ಹಕ್ಕಿಗಳ ಚಿಲಿಪಿಲಿ ಇರುತ್ತೆ, ವಾತಾವರಣನೇ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತೆ. ಅಂತಹ ಸಮಯದಲ್ಲಿ ಒಂದಷ್ಟು ಹೊತ್ತು ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ನಿಮ್ಮ ಜೊತೆ ನೀವು ಮಾತಾಡ್ಕೋಬೋದು. ತುಂಬ ಹೊತ್ತು ಮಾಡಬೇಕು ಅಂತಿಲ್ಲ, ಒಂದು 5-10 ನಿಮಿಷ. ಮೊದಲನೇ ದಿನಾನೇ 1/2 ಗಂಟೆ ಕೂತ್ಕೊಂಡು ಮಾಡ್ತೀನಿ ಅಂದರೆ ತುಂಬ ಕಷ್ಟ, ಯಾಕಂದರೆ ಏಕಾಗ್ರತೆ ಬರೋದಿಲ್ಲ, ಮನಸ್ಸು ಬೇರೆ ಬೇರೆ ಕಡೆ ಯೋಚನೆಗಳಿಗೆ ಹೋಗುತ್ತೆ. ಪ್ರತಿದಿನ 5-5 ನಿಮಿಷ 10-10 ನಿಮಿಷ ಹಾಗೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋದರೆ ಮನಸ್ಸು ಹಗುರ ಆಗುತ್ತೆ. ಆಮೇಲೆ ಅವತ್ತಿನ ದಿನ ನೀವೇನೇನು ಮಾಡಬೇಕು, ಯಾವ್ಯಾವ ಕೆಲಸ ಪೆಂಡಿಂಗ್ ಇದೆ ಅದೆಲ್ಲವನ್ನು ಕೂತ್ಕೊಂಡು ಯೋಚನೆ ಮಾಡಿ ಬರ್ಕೊಂಡ್ರೆ ಆ ದಿನ ತುಂಬ ಖುಷಿಯಿಂದ ಶುರುವಾಗತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಜನ ಅನ್ಕೋತಾರೆ ಇಲ್ಲ ಈ ಧ್ಯಾನ, ಪ್ರಾಣಾಯಾಮ, ಯೋಗ ಎಲ್ಲ ಸುಮ್ಮನೆ ಹೇಳ್ತಾರೆ ಬಟ್ ನಮಗೆ ಟೈಮ್ ಇಲ್ಲ ಅಂತ. ಆದರೆ ನೀವು ಟೈಮ್ ಮಾಡಿಕೊಂಡು ಮಾಡಿದರೆ ಖಂಡಿತವಾಗಿಯೂ ಇದು ನಿಮ್ಮ ಜೀವನಕ್ಕೆ ಎಫೆಕ್ಟ್ ಮಾಡುತ್ತೆ, ಪರಿಣಾಮ ಬೀರುತ್ತೆ. ನೀವು ಆಲ್ರೆಡಿ ಇದನ್ನು ಮಾಡ್ತಾ ಇದ್ದರೆ, ಅದರ ಪರಿಣಾಮವನ್ನು ಅನುಭವಿಸ್ತಾ ಇದ್ದರೆ ನೀವು ಕೂಡ ನಮ್ಮ ಜೊತೆ ಹಂಚ್ಕೋಬೋದು. ಮುಂದಿನ ಗೀತೆ ಮೂಡಿ ಬರ್ತಿದೆ, ಕೇಳಿ.

ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಯುವರ್ಸ್. ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಾಣಾಯಾಮ, ಯೋಗ ಹಾಗೂ ಧ್ಯಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಸಂಸ್ಕೃತದಲ್ಲಿ ಪ್ರಾಣಾಯಾಮದ ಅರ್ಥ ನೀವು ತಿಳ್ಕೋಬೇಕು ಅಂದರೆ ಉಸಿರಾಟದ ನಿಯಂತ್ರಣ ಅಂತ ಹೇಳ್ತಾರೆ. ನಮ್ಮ ಹಿಂದಿನ ಹಿರಿಯರು ಋಷಿ ಮುನಿಗಳು ಯೋಗಾಭ್ಯಾಸವನ್ನು ಮಾಡಿಕೊಂಡು ತಮ್ಮ ಮನಸ್ಸು, ಆತ್ಮ, ದೇಹವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾ ಇದ್ರಂತೆ. ಅದರಲ್ಲಿ ದೈಹಿಕ ಆರೋಗ್ಯದ ಜೊತೆಗೆ ದೈವೀ ಶಕ್ತಿ ಕೂಡ ಇರೋದಕ್ಕೆ ಒಂದು ಪ್ರಮುಖ ಕಾರಣ ಆಗಿತ್ತು. ಇನ್ನು ಪ್ರಾಣಾಯಾಮ ಮಾಡೋದ್ರಿಂದ ಸಾಕಷ್ಟು ನಮ್ಮ ದೇಹಕ್ಕೆ, ಮನಸ್ಸಿಗೆ ಲಾಭ ಇದೆ. ನಮ್ಮ ಉಸಿರಿನ ಸಮಸ್ಯೆ ಏನಾದರೂ ಇದ್ದರೆ, ಅಸ್ತಮಾ ಅಥವಾ ಇನ್ಯಾವುದಾದ್ರೂ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆ ಇದ್ದರೆ, ಮೈಗ್ರೇನ್ ಇದ್ದರೆ, ಇದೆಲ್ಲ ಪ್ರಾಣಾಯಾಮದಿಂದ ನಾವು ಬಗೆಹರಿಸ್ಕೋಬೋದು. ಹಾಗೆಯೇ ಪ್ರತಿದಿನ 12 ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ಇಡೀ ದೇಹಕ್ಕೆ ಎಕ್ಸಸೈಸ್ ಆದಂಗಾಗತ್ತೆ, ವ್ಯಾಯಾಮ ಆದಂಗಾಗತ್ತೆ. ನೀವು ಬೇರೆ ಬೇರೆ ಆಸನ, ಒಂದೊಂದಕ್ಕೆ ಒಂದೊಂದು ಆಸನ ಮಾಡಲೇಬೇಕು ಅಂತೇನಿಲ್ಲ. ಸೂರ್ಯ ನಮಸ್ಕಾರದಲ್ಲೇ ಎಲ್ಲ ನಮ್ಮ ದೇಹದ ಭಾಗಗಳಿಗೆ ವ್ಯಾಯಾಮ ಆಗುವಂತಹ ಆಸನಗಳು ಇದೆ. ಇಲ್ಲಪ್ಪ, ನನಗೆ ಆಸನ ಮಾಡೋದಕ್ಕಾಗಲ್ಲ, ಪ್ರಾಣಾಯಾಮನೂ ಗೊತ್ತಿಲ್ಲ ಅನ್ನೋರು ಬರೀ ಒಂದು 10-15 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡ್ಬೋದು, ಓಂಕಾರ ಹೇಳ್ಬೋದು. ಆಗ ಮನಸ್ಸು ಒಂದು ತಹಬಂದಿಗೆ ಬಂದು ಸಮಾಧಾನ ಸಿಗತ್ತೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಲ್ಲರ ಸಂದೇಶ ಓದ್ತೀನಿ. ಈ ಗೀತೆ ಕೇಳಿ, ಇನ್ನು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಬರುವಂತಹ ಭಕ್ತಿಗೀತೆಗಳನ್ನು ನೀವು ನಾದಾರ್ಚನೆಯಲ್ಲಿ ಕೇಳಬಹುದು. ಶ್ರೀನಿವಾಸ ಕಲ್ಯಾಣ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಧ್ಯಾನದ ಬಗ್ಗೆ ಪ್ರಾಣಾಯಾಮದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಧ್ಯಾನ ಅಂದರೆ ಏನು ಅಂತ ಹೇಳೋದಾದರೆ ಅರಿವು ಮತ್ತು ಜಾಗೃತಿಯಿಂದ ಕೂಡಿದ ಆಳವಾದ ವಿಶ್ರಾಂತಿ. ನಮ್ಮ ಮನಸ್ಸಿಗೆ ಒಂದು ಪೀಸ್ ಆಫ್ ಮೈಂಡ್ ಸಿಗಬೇಕು ಅಂತ ಅಂದರೆ ಅದನ್ನು ನೀವು ತಗೊಳ್ಳೋದಕ್ಕೆ ಇರುವಂತಹ ಒಂದೇ ಒಂದು ಮಾರ್ಗ ಅಂದರೆ ಅದು ಮೆಡಿಟೇಷನ್ ಅಥವಾ ಧ್ಯಾನ. ನಮ್ಮ ಮನಸ್ಸನ್ನು ಶಾಂತಗೊಳಿಸಿ ಆಂತರಿಕ ಆನಂದವನ್ನು ಅನುಭವಿಸುವಂತೆ ಮಾಡುತ್ತೆ. ಇನ್ನು ಇದೇನನ್ನು ಮಾಡದೆ ನಿಮ್ಮದೇ ಸಹಜ ಸ್ವಭಾವವಾಗಿರುವ ನಿಜವಾದ ಪ್ರೇಮ ಆನಂದ ಶಾಂತಿಯಲ್ಲಿ ಸುಮ್ಮನೆ ಒಂದು ಕಡೆ ಚೆನ್ನಾಗಿ ಗಾಳಿ ಬೀಸ್ತಾ ಇರುತ್ತೆ, ಹಕ್ಕಿಗಳ ಚಿಲಿಪಿಲಿ ಕೇಳ್ತಾ ಇರುತ್ತೆ, ಯಾರೂ ಇಲ್ಲದೆ ನೀವೊಬ್ಬರೇ ಹೋಗಿ ಕೂತ್ಕೊಂಡು ನಿಮಗೆ ಬೇಕಾದಂಗೆ ಕೂತ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂರ್ತಿರಲ್ಲ, ಅದು ಕೂಡ ಧ್ಯಾನನೇ. ಇನ್ನು ಈ ಧ್ಯಾನದ ಅಭ್ಯಾಸ ಆಳವಾದ ವಿಶ್ರಾಂತಿ ನೀಡುತ್ತೆ, ಒತ್ತಡ ಕಡಿಮೆಗೊಳಿಸಿ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ಅವಶ್ಯಕತೆ ಆಗುತ್ತೆ. ಎಷ್ಟೋ ಜನ ನೀವು ಕೇಳಿರ್ಬೋದು, ಮನೆಯ ಗೃಹಿಣಿಯರು, ಹಬ್ಬ ಬೆಳಿಗ್ಗೆ ಯಾರೂ ಎದ್ದಿರಲ್ಲ, ನಾನೊಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಹೊರಗಡೆ ಬಾಲ್ಕನಿಯಲ್ಲಿ ನೆಮ್ಮದಿಯಿಂದ ಕೂತು ಕುಡಿದ್ರೆ ನನಗೆ ಆ ದಿನ ತುಂಬ ಚೆನ್ನಾಗಿರುತ್ತೆ ಅಂತ. ಅದು ಒಂದು ರೀತಿ ಧ್ಯಾನನೇ, ಯಾಕಂದರೆ ಆ ಟೈಮಲ್ಲಿ ಅವರು ಆ ಸಮಯವನ್ನು ಅವರಿಗೆ ಮಾತ್ರ ಮೀಸಲಿಟ್ಕೊಂಡಿರ್ತಾರೆ. ಯಾರದೇ ಡಿಸ್ಟರ್ಬೆನ್ಸ್ ಇರಲ್ಲ, ಬೇರೆ ಯಾವುದೇ ಯೋಚನೆ ಇರಲ್ಲ. ಸೊ ನಿಮ್ಮ ಮನಸ್ಸಿನ ಜೊತೆ ಮಾತಾಡೋ ರೀತಿನೇ ಒಂದು ಧ್ಯಾನ. ಇನ್ನು ಈ ಧ್ಯಾನದಿಂದ ಸಾಕಷ್ಟು ಉಪಯೋಗಗಳಿದೆ. ನಮ್ಮಲ್ಲಿ ಹೆಚ್ಚು ಸಕಾರಾತ್ಮಕ ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಸಮತೋಲಿತವಾದ ಶಕ್ತಿಯ ತರಂಗಗಳು ನಮ್ಮಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹೆಚ್ಚುತ್ತೆ. ನಮಗೆ ಉತ್ತಮ ಆರೋಗ್ಯ ಸಿಗುತ್ತೆ. ಬಿ ಪಿ, ರಕ್ತದೊತ್ತಡ ಆಗಿರ್ಬೋದು, ಮಧುಮೇಹ, ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆ, ನಮ್ಮ ನರಮಂಡಲಕ್ಕೆ ಸಂಬಂಧಿಸಿದ ತೊಂದರೆಗಳು, ಹೀಗೆ ದೈಹಿಕವಾಗಿ ಮಾನಸಿಕವಾಗಿ ಸಾಕಷ್ಟು ಲಾಭ ನಮಗೆ ಈ ಮೆಡಿಟೇಷನ್ ಧ್ಯಾನ ಮಾಡೋದ್ರಿಂದ ಸಿಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಗದಷ್ಟು ಮಾತಾಡೋಣ. ಮುಂದಿನ ಗೀತೆ ಮೂಡಿ ಬರ್ತಿದೆ, ಕೇಳಿ.

ಪ್ರತಿಮಾ ಸಾನ್ವಿ ಹೊಸನಗರದಿಂದ ಹೇಳ್ತಾ ಇದ್ದಾರೆ, ಬೆಳಿಗ್ಗೆ ವಾಕ್ ಮಾಡಿ ಧ್ಯಾನ ಪ್ರಾಣಾಯಾಮ ಮಾಡ್ತೀನಿ ಅಂತ. ಇನ್ನು ನಾನು ಮನಸ್ಸಿನ ಆರೋಗ್ಯಕ್ಕೆ ತಿಳಿದಿರುವ ದಿವ್ಯ ಮಂತ್ರ ಅಂದರೆ ಮೌನ, ತಾಳ್ಮೆ. ಅನಗತ್ಯವಾಗಿ ಯಾವುದನ್ನು ಹೆಚ್ಚು ಥಿಂಕ್ ಮಾಡದೆ ಈ ಕಷ್ಟ ನಿರಂತರ ಅಲ್ಲ ಅಂತ ತಿಳಿದು ಮುಂದೆ ಹೋಗ್ತಾ ಇರೋದು ಅಂತ ಹೇಳ್ತಾ ಇರೋದು ನಾಗರತ್ನ ಅವರು ರಾಜಾಜಿನಗರದಿಂದ. ಸುಜಾತ ಗಣೇಶ್ ಅವರು, ಲಿಖಿತ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ವೆರಿ ಗುಡ್ ಮಾರ್ನಿಂಗ್, ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಿದೆ ಅಂತಿರೋದು ಗಜೇಂದ್ರಗಡ ತಾಲೂಕಿನಿಂದ ಪಾವನಿ ನಿರ್ಮಲ ಭಾರತೀಯ ಗುರಿಕರ್ ಅವರು, ವೀರಪ್ಪ ಅವರು. ಇನ್ನು ಎಷ್ಟೋ ಜನಕ್ಕೆ ಹೇಳ್ತಾರೆ, ನನಗೆ ಧ್ಯಾನ ಮಾಡಿ ಗೊತ್ತಿಲ್ಲ, ಹೇಗೆ ಮಾಡೋದು ಏನು ಅಂತ ಎಲ್ಲ. ಅದೇನು ತುಂಬ ಕಷ್ಟ ಅಲ್ಲ. ಹೊಸದಾಗಿ ನೀವು ಕಲಿಯೋರಿಗೆ ನೀವು ಸುಮ್ಮನೆ ಒಂದು ಕಾಮ್ ಆಗಿರುವಂಥ, ಪ್ರಶಾಂತವಾಗಿರುವಂತಹ ಸ್ಥಳಕ್ಕೆ ಹೋಗಿ ಕಣ್ಣು ಮುಚ್ಚಿಕೊಂಡು ನಿಮ್ಮ ಒಂದು ಉಸಿರಾಟವನ್ನು ನೀವು ಗಮನಿಸಿದ್ರೂ ಕೂಡ ಅದು ಧ್ಯಾನ ಮಾಡೋದಕ್ಕೆ ನೀವಿಟ್ಟಿರುವಂತಹ ಮೊದಲ ಹೆಜ್ಜೆ ಆಗತ್ತೆ. ಸುಮ್ಮನೆ ಇವತ್ತು ಕಣ್ಣು ಮುಚ್ಚಿಕೊಂಡು ನೀವೇ ನೀವು ನಿಮ್ಮ ಮೂಗೆ ನೀವು ಉಸಿರಾಡುವಂಥ ಉಸಿರು, ಶ್ವಾಸವನ್ನು ದೇಹದ ಒಳಗೆ ತಗೊಳ್ಳೋದು, ಬಿಡೋದು, ಆ ಒಂದು ಕ್ರಿಯೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ. ನಿಮಗೆ ಯಾವ ವಿಷಯ ಖುಷಿ ಕೊಡುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮಲ್ಲಿರುವಂತಹ ಪಾಸಿಟಿವ್ ಆ್ಯಟಿಟ್ಯೂಡ್ ಬಗ್ಗೆ, ಸ್ಟ್ರೆಂತ್ ಬಗ್ಗೆ ಯೋಚನೆ ಮಾಡಿ. ಮನಸ್ಸು ಖುಷಿಯಾಗತ್ತೆ. ಮನಸ್ಸು ಖುಷಿಯಾದರೆ ಮನಸ್ಸಿನ ಆರೋಗ್ಯ ಸುಧಾರಿಸುತ್ತೆ. ಮನಸ್ಸಿನ ಆರೋಗ್ಯ ಸುಧಾರಿಸಿದ್ರೆ ದೇಹದ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಆದಷ್ಟು ನಿಮ್ಮ ಮಾನಸಿಕ, ಶಾರೀರಿಕ, ದೈಹಿಕ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಖುಷಿ ಖುಷಿಯಾಗಿರಿ, ನಗ್ತಾ ಇರಿ, ಬೇರೆಯವ್ರನ್ನ ನಗಿಸ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಹಾಡಿಗೆ, ಮಾತಿಗೆ, ಮಾಹಿತಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಸ್ವಾತಿ. ಇದು ನಾದಾರ್ಚನೆ ಕಾರ್ಯಕ್ರಮ. ಟ್ಯೂನ್ ಮಾಡಿರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಕೊನೆಯ ಗೀತೆ ಮೂಡಿ ಬರ್ತಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

0: ಈಗ ಕೇಳಿ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಾಲಿ ರಾಮಚಂದ್ರ ರಾಯರ ಧ್ವನಿಯನ್ನು ಆಕಾಶವಾಣಿಯಲ್ಲಿ ಅಲ್ಲದೆ ಬೇರೆ ಎಲ್ಲಿ ಕೇಳಲು ಸಾಧ್ಯ? ಸಾಲಿ ರಾಮಚಂದ್ರ ರಾಯರು ಕನ್ನಡದ ಪ್ರಮುಖ ಕವಿ, ಸಾಹಿತಿ, ಚಿಂತಕ, ಪತ್ರಕರ್ತ, ಉಜ್ವಲ ರಾಷ್ಟ್ರಭಕ್ತ. ಮಹಾತ್ಮ ಗಾಂಧೀಜಿಯವರ ಭಾಷಣಗಳನ್ನು ನೇರವಾಗಿ ಕನ್ನಡಕ್ಕೆ ಅನುವಾದ ಮಾಡಿದವರು. ಕನ್ನಡ ಮಾತ್ರವಲ್ಲದೆ ಸಂಸ್ಕೃತದಲ್ಲಿಯೂ ಕೃತಿ ರಚನೆ ಮಾಡಿದ್ದಾರೆ. ತಂದೆ ತಾಯಿಯರನ್ನು ಬಾಲ್ಯದಲ್ಲೇ ಕಳೆದುಕೊಂಡರು. ವಾರಾನ್ನ ತಿಂದು ಬೆಳೆದವರು. ಡಂಬಳ ಮಧ್ವರಾಯರ ಆಶ್ರಯದಲ್ಲಿ ಅರಳಿದರು. ಸಾಲಿ ರಾಮಚಂದ್ರ ರಾಯರು ಡಂಬಳ ಮಧ್ವರಾಯರನ್ನು ನೆನೆಸಿಕೊಂಡಿದ್ದಾರೆ, ಜೊತೆಗೆ ಪದ್ಯಗಳ ವಾಚನ ಮಾಡಿದ್ದಾರೆ. ಕೇಳೋಣ ಕವಿ ಸಾಲಿ ರಾಮಚಂದ್ರ ರಾಯರ ಧ್ವನಿ.
2: ಶ್ರೀ ಡಂಬಳ ಮಧ್ವರಾಯರು ಅವರ ವಿಷಯ ಹೇಳದೆ ಇರಲಾರೆ. ಅವರ ನೆನಪಾದರೆ ಕಂಠ ಬಿಗಿದುಕೊಳ್ಳುತ್ತಿದೆ. ಅವರನ್ನು ನಾನು ಮರುಹಕ್ಕ ಪ್ರಸಂಗವನ್ನೇ ಹೇಳ್ತೇನೆ. ನಾನು ಬಾಲ್ಯತಃ ಆಚರಹೀನ, ಪರದೇಶಿ. ದೊಡ್ಡವರೆಂದು ಒಬ್ಬರ ನೆರಳಿಗೆ ಹೋದರೆ ಅವರು ನನ್ನನ್ನು ಹೋಗಬಾರದ ಸ್ಥಳಕ್ಕೆ ಅಟ್ಟಿದರು. ನನ್ನನ್ನು ದೂತನನ್ನು ಮಾಡಿ ಆ ಮನೆ ಬಿಟ್ಟೆ. ಆತ್ಮಹತ್ಯೆ ಮಾಡಿಕೊಂಡವ ವಿದ್ಯಾರ್ಥಿಯ ದುರಂತ ನೋಡಬೇಕಾಗಿ ಬಂದಿತು. ಅವನ ಬಳಗವೆಲ್ಲ ಅಳತಿತ್ತು. ಅಯ್ಯೋ ಪಾಪ ಎಂದುಕೊಂಡೆ. ನನ್ನ ಜೊತೆಗಿದ್ದ ಮಿತ್ರೊಬ್ಬ, ನೀನು ಸತ್ರೆ ನಿನಗಾಗಿ ಇಷ್ಟು ಅಳುವವರಿಲ್ಲ ಎಂದು ವಿಚಿತ್ರ ಹಾಸ್ಯ ಮಾಡಿದ. ಆಗ ನನಗೆ ಒಬ್ಬ ಜೀವದ ಬಂಧು, ನಿಜವಾದ ದೊಡ್ಡ ಮನುಷ್ಯ ಬೇಕಾದ. ನನಗೆ ನನ್ನ ಶಿಕ್ಷಕರಾದ ಡಂಬಳ ಮಧ್ವರಾಯರ ನೆನಪಾಯಿತು. ಅವರಿಗೆ ಶರಣ ಹೋದೆ, ಎಲ್ಲ ಹೇಳಿಕೊಂಡೆ, ಆಶ್ರಯ ಬೇಡಿದೆ. ಅವರು ಕೊಟ್ಟ ಭಯ ಇಂದಿಗೂ ನನ್ನ ಕಾಯ್ತಿದೆ. ಅವರು ತಮ್ಮ ನಡೆಯಿಂದ ನುಡಿಯಿಂದ ಸಾವಿರದ ಮಾತು ಕಲಿಸಿದರು. ಅವರು ಹೇಳುತ್ತಿದ್ದ ಸಂಸ್ಕೃತ ಶ್ಲೋಕ ನನ್ನ ರಾಮಾಯಣಕ್ಕೆ ಕಾರಣ ಆಯಿತು. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಎಂಥ ಧ್ವನಿಯಿಂದ ಅವರಿಗೆ ಪ್ರಿಯವಾದ

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಸ್, ಇದು ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಯುವರ್ಸ್, 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ 7:05 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಗುಟಿಕಾ ಹಾಗೂ ತಂಬಾಕು ಉತ್ಪನ್ನಗಳ ನಿಷೇಧ, ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನೂತನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಲು ರಾಜ್ಯ ಸರ್ಕಾರದ ಚಿಂತನೆ. ಕಾರವಾರದಲ್ಲಿ ಇಂದು ಕೇಂದ್ರ ವಾರ್ತಾ ಶಾಖೆಯಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಯೋಜನೆಗಳ ವಾರ್ತಾಲಾಪ ಮಾಹಿತಿ ಕಾರ್ಯಾಗಾರ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ವಿಸ್ತರಿತ ಸಮೀಕ್ಷೆ ಅಂತ್ಯ, 24ನೇ ತಾರೀಖು ಆಯೋಗದಿಂದ ಕರಡು ಪ್ರಕಟ. ಈಗ ವಾರ್ತೆಗಳ ವಿವರ. ಸಾಮಾಜಿಕ ಆರೋಗ್ಯ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಗುಟಿಕಾ ಹಾಗೂ ತಂಬಾಕು ಲೇಪಿತ ಉತ್ಪನ್ನಗಳನ್ನು ನಿಷೇಧಿಸಲಾಗಿದ್ದು, ಅಡಕೆ ಬೆಳೆಗಾರರಿಗೆ ಈ ನಿರ್ಧಾರದಿಂದ ಯಾವುದೇ ಹಾನಿಯಿಲ್ಲ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವರು, ನಿಷೇಧ ನಿರ್ಧಾರ ಹಿಂಪಡೆಯುವುದಿಲ್ಲ ಎಂದರು. ವಿಶೇಷವಾಗಿ ಪಾನ್ ಮಸಾಲ ಗುಟಿಕಾ ಉತ್ಪನ್ನಗಳ ಜಾಹೀರಾತು ಅಥವಾ ಬಳಕೆಗೆ ಸಂಬಂಧಿಸಿ ಸೂಚನೆಗಿಂತ ಸ್ವಯಂ ಶಿಸ್ತು ಮತ್ತು ಆರೋಗ್ಯ ಹಾನಿಯ ಅರಿವು ಬಳಕೆದಾರರಲ್ಲಿ ಇರಬೇಕು ಎಂದರು. ಪದಕಗಳನ್ನು ಗೆಲ್ಲುವ ಕ್ರೀಡಾಪಟುಗಳನ್ನು ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳಿಗೆ ನೇರವಾಗಿ ನೇಮಕಾತಿ ಮಾಡಿಕೊಂಡು ರಾಜ್ಯದ ಕ್ರೀಡಾ ಸಾಧಕರಿಗೆ ಗೌರವ ಹಾಗೂ ಉದ್ಯೋಗ ಭದ್ರತೆ ಖಾತ್ರಿಪಡಿಸಲಾಗುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಕ್ರೀಡಾಪಟುಗಳ ನೇಮಕಾತಿಗೆ ಮೀಸಲಾತಿ ಕೋಟಾವನ್ನು 3% ಹೆಚ್ಚಿಸಲಾಗಿದೆ ಎಂದಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಹೊಸದಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸುವ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. ಪರಿಷತ್ತಿನ ಶಾಸಕ ಬಸನಗೌಡ ಬಾದರ್ಲಿ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಸಿಂಧನೂರು ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವ್ಯಾಸಂಗಕ್ಕಾಗಿ ದೂರದ ನಗರಗಳಿಗೆ ಪ್ರಯಾಣಿಸುತ್ತಿದ್ದಾರೆ. ಈ ಮಧ್ಯೆ ಕಳೆದ 2025-26 ಸಾಲಿನಲ್ಲಿ ಸರ್ಕಾರಿ ಮತ್ತು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 28,985 ಸೀಟುಗಳು ಭರ್ತಿಯಾಗದೆ ಉಳಿದಿವೆ ಎಂದು ಮಾಹಿತಿ ನೀಡಿದರು. 17 ಸರ್ಕಾರಿ ಹಾಗೂ 205 ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಿದ್ದು, ರಾಜ್ಯದಲ್ಲಿ ಒಟ್ಟು 87,881 ವಿದ್ಯಾರ್ಥಿಗಳು ಅಭಿಯಾಂತ್ರಿಕ ಕೋರ್ಸ್ ಅಭ್ಯಸಿಸುತ್ತಿದ್ದಾರೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುವ ಮೊಟ್ಟೆ ಖರೀದಿಗೆ ದರ ನಿಗದಿ ಬಗ್ಗೆ ಆರ್ಥಿಕ ಇಲಾಖೆಯೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕ ರಾಮೋಜಿಗೌಡ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿ, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ನಿತ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ಮೊಟ್ಟೆ ವಿತರಿಸಲು ಸರ್ಕಾರ 6 ರೂಪಾಯಿ ಘಟಕ ವೆಚ್ಚ ನಿಗದಿಪಡಿಸಿದೆ ಎಂದರು. ಸ್ಥಳೀಯ ಮಾರುಕಟ್ಟೆಯಲ್ಲಿ ಮೊಟ್ಟೆಯ ಲಭ್ಯತೆಗೆ ಅನುಗುಣವಾಗಿ ದರದಲ್ಲಿ ಏರಿಳಿತಗಳು ಉಂಟಾಗುತ್ತವೆ. ಪೋಷಕರ ಅಭಿಪ್ರಾಯ ಆಧರಿಸಿ ಮೊಟ್ಟೆ ಸೇವಿಸದ ಮಕ್ಕಳಿಗೆ ಬಾಳೆಹಣ್ಣು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ವಿಧಾನಸಭೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಶಾಸಕ ಮಂಕಾಳ ವೈದ್ಯ ಅವರ ಹೆಸರು ಸೂಚಿತವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಕಾರ್ಯದರ್ಶಿಗೆ ಪ್ರಸ್ತಾವ ಸಲ್ಲಿಸಿದ್ದಾರೆ. ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಮೇಲ್ಮನೆ ಶಾಸಕಿ ಉಮಾಶ್ರೀ ಅವರ ಹೆಸರನ್ನು ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಸಚಿವಾಲಯದ ಕಾರ್ಯದರ್ಶಿಗೆ ಪ್ರಸ್ತಾವ ಸಲ್ಲಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹಾಗೂ ಭಾರತ ಸರ್ಕಾರದ ವಾರ್ತಾ ಶಾಖೆ ಮಾಧ್ಯಮ ಪ್ರತಿನಿಧಿಗಳಿಗೆ ಆಯೋಜಿಸಿದ ವಾರ್ತಾಲಾಪ ಎಂಬ ಮಾಹಿತಿ ಕಾರ್ಯಾಗಾರ ಇಂದು ಬೆಳಗ್ಗೆ 10:30 ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಲಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಾರ್ತಾಲಾಪ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ವಾರ್ತಾ ಶಾಖೆಯ ಅಪರ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವಿಸ್ತರಿತ ಸಮೀಕ್ಷೆ ನಿನ್ನೆ ಸೋಮವಾರ ಪೂರ್ಣಗೊಂಡಿತು. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 5,55,00,000 ಮತದಾರರಿದ್ದಾರೆ. ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಒಟ್ಟು 19.54% ಅನುಮಾನಾಸ್ಪದ ಸ್ಥಳಾಂತರಿತ ಮೃತ ಹಾಗೂ ದ್ವಿಪ್ರತಿ ಮತದಾರರನ್ನು ಬೂತ್ ಮಟ್ಟದ ಅಧಿಕಾರಿಗಳು ಗುರುತಿಸಿದ್ದಾರೆ. ಇದೇ 24ನೇ ತಾರೀಕು ಮತದಾರರ ಕರಡು ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಿಸಲಿದೆ. ರಾಷ್ಟೀಯ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ನಿರ್ದೇಶನಾಲಯದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಇಂದು ಬೆಳಗ್ಗೆ 10:00 ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿ ಎಸ್ಎಸ್ ಉಡಿಕೇರಿ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಎಂ ಹನುಮಂತಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನ 6 ಧ್ಯೇಯಗಳಲ್ಲಿ ನಡೆಯಲಿದ್ದು 29 ಸಂಶೋಧಕರು ಹಾಗೂ 160 ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶಗಳನ್ನು ತಜ್ಞರ ಮುಂದೆ ಮಂಡಿಸಲಿದ್ದಾರೆ. ಮಾದಕ ವಸ್ತುಗಳ ದುರ್ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಎಂಬ ವಿಷಯ ಕುರಿತು ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಪತ್ರಕರ್ತ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಇಂದು ಬೆಳಗ್ಗೆ 10:30 ಜರುಗಲಿದೆ. ನಶೆಮುಕ್ತ ಭಾರತ ಹಾಗೂ ಕರ್ನಾಟಕ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಅಭಿಯಾನಗಳ ಅಂಗವಾಗಿ ಧಾರವಾಡದ ಮನೋ ಆರೋಗ್ಯ ಹಾಗೂ ನರ ವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ ಮನೋವೈದ್ಯಕೀಯ ವಿಭಾಗದ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಪಾಟೀಲ್ ಉಪನ್ಯಾಸ ನೀಡಲಿದ್ದಾರೆ. ಮಹಾವಿದ್ಯಾಲಯದ ಪ್ರಾಚಾರ್ಯ ರಮೇಶ್ ರಟಗೇರಿ ಅಧ್ಯಕ್ಷತೆ ವಹಿಸುವರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಹಿಡಕಲ್ನಲ್ಲಿ ಕೃಷ್ಣಾ ನದಿ ಪಾತ್ರದ ಘಟಪ್ರಭಾ ನದಿಗೆ ನಿರ್ಮಿಸಲಾದ ರಾಜ ಲಖಮಗೌಡ ಅಣೆಕಟ್ಟೆ ಭರ್ತಿಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಘಟಪ್ರಭಾ ನದಿಗೆ 5,000 ಕ್ಯೂಸೆಕ್ನಷ್ಟು ನೀರು ಹರಿಬಿಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ಹೊರವಲಯದ ನದಿಪಾತ್ರದ ಗ್ರಾಮಸ್ಥರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಹಿಡಕಲ್ ಅಣೆಕಟ್ಟೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಭೀಮಸೇನ್ ಬಿರಾದಾರ್ ಕೋರಿದ್ದಾರೆ. ನದಿ ನೀರಿನ ಹರಿವು ಹೆಚ್ಚಾಗುವ ಸಾಧ್ಯತೆ ಇದ್ದು ಗಂಭೀರವಾಗಿ ಪರಿಗಣಿಸುವಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆ ಅರಕೇರ ತಾಲೂಕು ಕೊತ್ತದೊಡ್ಡಿ ಗ್ರಾಮದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಎಸ್ ಪೂವಿತಾ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಶಿಕ್ಷಕರೊಂದಿಗೆ ಸಭೆ ನಡೆಸಿ ಶಾಲೆಯ ಅಭಿವೃದ್ದಿ ಕುರಿತು ಚರ್ಚಿಸಿದರು. ವಸತಿ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚಿಸಿದರು. ಭಾರತದ ಪ್ರತಿಭಾವಂತ ಶಟ್ಲರ್ ಕರ್ನಾಟಕದ ಯುವ ತಾರೆ ಆಯುಷ್ ಶೆಟ್ಟಿ ಈಗ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲೂ ಮಿಂಚು ಹರಿಸಿದ್ದಾರೆ. ಅವರು ವಿಶ್ವದ ನಂಬರ್ 1 ಆಟಗಾರ ಹಾಲಿ ಚಾಂಪಿಯನ್ ಶಿ ಯುಕಿ ವಿರುದ್ದ ಗೆಲುವು ಸಾಧಿಸಿದ್ದು ಟೂರ್ನಿಯಲ್ಲಿ 2ನೇ ಸುತ್ತು ಪ್ರವೇಶಿಸಿದ್ದಾರೆ. 1965 ಬಳಿಕ ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ ಫೈನಲ್ಗೇರಿದ ಮೊದಲಿಗ ಎನಿಸಿಕೊಂಡಿದ್ದ ಆಯುಷ್ ಈ ಬಾರಿ ಟೂರ್ನಿಯ ಪುರುಷರ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ ಸೋಮವಾರ ಚೀನಾದ ಶಿ ವಿರುದ್ದ 21-14, 13-21, 21-19 ಗೇಮ್ಗಳಲ್ಲಿ ರೋಚಕ ಗೆಲುವು ಸಾಧಿಸಿದರು. ಈ ಮೂಲಕ ತಮ್ಮ ವೃತ್ತಿ ಬದುಕಿನ ಶ್ರೇಷ್ಠ ಜಯ ದಾಖಲಿಸಿದರು. ಇದೇ ವೇಳೆ ಮಾಜಿ ವಿಶ್ವ ಚಾಂಪಿಯನ್ ಪಿವಿ ಸಿಂಧು ಅವರು ಮಹಿಳಾ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ ಐರ್ಲೆಂಡ್ನ ಸೋಫಿಯಾ ನೋಬೆಲ್ ವಿರುದ್ದ 21-7, 21-11 ಸುಲಭ ಜಯ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಖುಟಿಕ ಹಾಗೂ ತಂಬಾಕು ಉತ್ಪನ್ನಗಳ ನಿಷೇಧ, ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನೂತನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಲು ರಾಜ್ಯ ಸರ್ಕಾರದ ಚಿಂತನೆ. ಕಾರವಾರದಲ್ಲಿ ಇಂದು ಕೇಂದ್ರ ವಾರ್ತಾ ಶಾಖೆಯಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಯೋಜನೆಗಳ ವಾರ್ತಾಲಾಪ ಮಾಹಿತಿ ಕಾರ್ಯಾಗಾರ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ವಿಸ್ತರಿತ ಸಮೀಕ್ಷೆ ಅಂತ್ಯ. 24ನೇ ತಾರೀಕು ಆಯೋಗದಿಂದ ಕರಡು ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
6: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
7: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
8: ಎದೆ ತುಂಬಿ ಹಾಡಿದೆನು
6: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
7: ಎಲ್ಲೆ ಮೀರಿದ ಪ್ರೇಮ ಸಿಂಚನ
9: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
6: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
7: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
6: ಭಾವಸ್ಪಂದನ
7: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ಜೀವನ್ ಮಾಡಿ ಕೇಳ್ತಾ ಇರೋದು 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಭಾವನೆಗಳಿಗೆ ಸ್ಪಂದಿಸುವಂತಹ ಗೀತೆಗಳು, ಭಾವಗೀತೆಗಳು. ಅಂತಹ ಭಾವಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ ಭಾವ ಸ್ಪಂದನಕ್ಕೆ ಪ್ರೀತಿಯ ಸ್ವಾಗತ. ಮೊದಲ ಗೀತೆ ಮೂಡಿ ಬರ್ತಿದೆ. ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ ಶಿಶುನಾಳ ಶರೀಫ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಬಹುದು ಡೈಲಿ ಹೈಲೈಟ್ಸ್ ಆಫ್ BWF ವರ್ಲ್ಡ್ ಚಾಂಪಿಯನ್ಶಿಪ್. ಅದಾದ ನಂತರ ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತದೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮತ್ತೊಮ್ಮೆ ಭಾವಸ್ಪಂದನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮುಂದಿನ ಗೀತೆ ಮೂಡಿ ಬರ್ತಿದೆ. ಆಷಾಢ ಮಾಸ ಕಳೆದು ಶ್ರಾವಣ ಮಾಸ ಶುರುವಾಗಿದೆ. ಆ ಒಂದು ಬದಲಾವಣೆಯನ್ನು ಪ್ರಕೃತಿ ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿಕೊಳ್ಳುತ್ತೆ ಅನ್ನೋದನ್ನು ಅತ್ಯುತ್ತಮವಾಗಿ ಕಟ್ಕೊಟ್ಟಿದ್ದಾರೆ, ಬರೆದಿದ್ದಾರೆ ತುಳಸಿ ತನಯ್ಯ ಅವರು. ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿರೋದು ಉಪಾಸನಾ ಮೋಹನ್ ಅವರು. ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬಂದಿದೆ.

ಭಾವಸ್ಪಂದನದಲ್ಲಿ ಭಾವಗೀತೆಗಳನ್ನು ಕೇಳ್ತಾ ಇದ್ವಿ. ಮುಂದಿನ ಗೀತೆ ಮೂಡಿ ಬರ್ತಿದೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ, ಸಿ ಅಶ್ವಥ್ರವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಹಲೋ ಕರ್ನಾಟಕದಲ್ಲಿ ಇವತ್ತಿನ ದಿನ ವಿಶೇಷ, ಹಾಗೇ ಒಂದಷ್ಟು ಬೆಂಗಳೂರು ಕಡೆಯಲ್ಲಿರುವಂತಹ ಅಪ್ಡೇಟ್ಸ್ಗಳು ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀರಿ. ಸದ್ಯಕ್ಕೆ ಮೊದಲ ಗೀತೆ ಮೂಡಿ ಬರ್ತಿದೆ, ಅದಾದ ನಂತರ ಒಂದಷ್ಟು ಮಾತುಕತೆ ಮುಂದುವರಿಯುತ್ತೆ. ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಕೂಡ ನಿಮ್ದೇನೆ.

ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಹಲೋ ಕರ್ನಾಟಕಕ್ಕೆ. ಇವತ್ತು August 18th. ಏನೇನೆಲ್ಲ ಇವತ್ತು ವಿಶೇಷ ದಿನ ಅಂತ ಅಂದರೆ, ಇವತ್ತು ವರ್ಲ್ಡ್ ನೆವರ್ ಗಿವ್ ಅಪ್ ಡೇ ಅಂತೆ. ನೋಡಿ, ನೀವೇನಾದರೂ ಕೆಲಸಗಳನ್ನು ಶುರು ಮಾಡಿ ನನ್ನ ಕೈಲಾಗೋದಿಲ್ಲಪ್ಪ ಅಂತ ಆ ಕೆಲಸವನ್ನು ಬಿಡೋದಕ್ಕಿಂತ ಮುಂಚೆ ಸುಮಾರು ಸಲ ಯೋಚನೆ ಮಾಡಿ. ಯಾವುದೇ ಕಾರಣಕ್ಕೂ ಇಲ್ಲಪ್ಪ ನನ್ನ ಕೈಲಾಗಲ್ಲ ಅಂತ ಬಿಡದೆ, ನೆವರ್ ಗಿವ್ ಅಪ್ ಮಾಡಿದೆ, ಇಲ್ಲ ನಾನು ಈ ಕೆಲಸನ ಸಾಧಿಸ್ತೀನಿ ಅಂತ ಹೇಳಿ ಆ ಒಂದು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಅಂತ ಹೇಳ್ತಾ. ಮತ್ತು ಇವತ್ತು ನ್ಯಾಷನಲ್ ಕಪಲ್ಸ್ ಡೇ ಅಂತೆ, ಹಾಗೆಯೇ ಬ್ಯಾಡ್ ಪೋಯೆಟ್ರಿ ಡೇ ಅಂತ ಕೂಡ ಹೇಳ್ತಾರಂತೆ. ಎಷ್ಟೋ ಜನಕ್ಕೆ ಕವಿಗಳಾಗಬೇಕು, ನಾನು ಕೂಡ ಕವಿತೆ ಕವನ ಎಲ್ಲ ಬರಿಬೇಕು ಅಂತ ಆಸೆ ಇರುತ್ತೆ. ಬಟ್ ಅವರಿಗೆ ಎಲ್ಲಿ ಬರೆದ್ರೆ ಎಲ್ಲರೂ ನಗ್ತಾರೇನೋ ಅಥವಾ ಏನೋ ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಾಡ್ತಾ ಇರುತ್ತೆ. ಅಂತಹ ಯುವ ಜನತೆಗೆ ಒಂದು ಮೋಟಿವೇಶನ್ ಆಗಬೇಕು ಅಂತ ಹೇಳಿ ಈ ದಿನನ ಸೆಲೆಬ್ರೇಟ್ ಮಾಡ್ತಾರಂತೆ. ಇನ್ನು ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರಾದ ಸುಭಾಷ್ ಚಂದ್ರ ಬೋಸ್ ಅವರ ಡೆತ್ ಆನಿವರ್ಸರಿ ಕೂಡ ಇವತ್ತು August 18th ಅಂತ ಹೇಳ್ತಾರೆ. ಹಾಗೆಯೇ ಖ್ಯಾತ ಹಾಸ್ಯ ಕವಿ ಅಥವಾ ಬರಹಗಾರ ದುಂಡಿರಾಜ್ ಅವರ ಜನ್ಮದಿನ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ ಹಲೋ ಕರ್ನಾಟಕದಲ್ಲಿ. ಟ್ಯೂನ್ ಮಾಡಿ ಕೇಳ್ತಾರೆ 101.3 FM ರೇನ್ಬೋ.

ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಇವತ್ತಿನ ಅಪ್ಡೇಟ್ಸ್ ಏನು ಗೊತ್ತಾ? ಇವತ್ತು ಮಹಿಳಾ ಹಾಕಿ ವಿಶ್ವಕಪ್ ಟೂರ್ನಿಮೆಂಟ್ ಇದೆಯಂತೆ. ಮಹಿಳಾ ಹಾಕಿ ವಿಶ್ವಕಪ್ ಎರಡನೇ ಪಂದ್ಯದಲ್ಲಿ ಭಾರತ ತಂಡ ಮಂಗಳವಾರ ಅಂದರೆ ಇವತ್ತು ದಕ್ಷಿಣ ಆಫ್ರಿಕಾ ವಿರುದ್ಧ ಸೆಣಸಾಡಲಿದೆಯಂತೆ. ಆರಂಭಿಕ ಪಂದ್ಯದಲ್ಲಿ ಬಲಿಷ್ಠ ಚೀನಾ ವಿರುದ್ಧ ಡ್ರಾ ಸಾಧಿಸಿದ ತಂಡ ಮುಂದಿನ ಸುತ್ತಿಗೆ ಹೋಗಬೇಕು ಅಂದರೆ ಇವತ್ತಿನ ಈ ಪಂದ್ಯದಲ್ಲಿ ಗೆಲ್ಲಬೇಕು. ಸೊ ಪಂದ್ಯ ಎಷ್ಟೊತ್ತಿಗೆ ಆರಂಭ ಆಗ್ತಾ ಇದೆ ಅಂದರೆ ಸಂಜೆ 6:30. ಸೊ ಯಾರ್ಯಾರಿಗೆ ಹಾಕಿ ನೋಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ನೋಡಬಹುದು, ಸಪೋರ್ಟ್ ಮಾಡಬಹುದು. ಇನ್ನು ಇಂದು ಯಲಹಂಕದ ವಿವಿಧೆಡೆಯಲ್ಲಿ ವಿದ್ಯುತ್ ವ್ಯತ್ಯಯ ಇದೆ ಅಂತ. ಸೊ KPTCL ವತಿಯಿಂದ ತುರ್ತು ನಿರ್ವಹಣಾ ಕಾಮಗಾರಿ ನಡೀತಾ ಇರೋ ಕಾರಣ ಮಂಗಳವಾರ ಬೆಳಿಗ್ಗೆ 9:00 ಸಂಜೆ 6:00 ವಿದ್ಯುತ್ ಪೂರೈಕೆಯಲ್ಲಿ ಈ ಕೆಳಗಿನ ಸ್ಥಳಗಳಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಎಲ್ಲಿ ಅಂತ ಅಂದರೆ ಅಲ್ಲಾಡ್ ಚಂದ್ರ, ಶಾರದಾನಗರ, ಜನಪ್ರಿಯ, ಮಾರುತಿನಗರ, ಕೋಗಿಲು, ಬಿಬಿ ರಸ್ತೆ, ಯಲಹಂಕ, ಬಾಗ್ಲೂರ್ ಕಾಸ್, ವೆಂಕಟಾಲ, ನಿಟ್ಟೆ ಕಾಲೇಜು, BSF, IAF, ಹೀಗೆ ಎಲ್ಲ ಕಡೆ ವಿದ್ಯುತ್ ವ್ಯತ್ಯಯ ಆಗ್ತಾ ಇದೆ ಅಂತ ಹೇಳ್ತಾ ಮುಂದಿನ ಅಪ್ಡೇಟ್ಸ್ ಕೊಡ್ತೀನಿ ಈ ಗೀತೆಯ ನಂತರ.

ಹಲೋ ಕರ್ನಾಟಕದಲ್ಲಿ ಅಪ್ಡೇಟ್ಸ್ನ ಕೇಳ್ತಾ ಸಾಕ್ತಾ ಇದ್ವಿ. ಮತ್ತೊಂದು ವಿಷಯ ಏನು ಗೊತ್ತಾ, ಆಹಾರ ಸುರಕ್ಷತೆ ಹಾಗೂ ಔಷಧ ಆಡಳಿತ ಸಿಬ್ಬಂದಿಯ ಕೆಲಸಕ್ಕೆ ಆರೋಗ್ಯ ಸಚಿವರಾದ ಯು ಟಿ ಖಾದರ್ ಅವರು ಶ್ಲಾಘನೆ ನೀಡಿ ಒಂದು ಹೊಸ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಏನಪ್ಪ ಅದು ಅಂತ ಅಂದರೆ, ಸೊ ನೀವು ಯಾವುದೇ ಹೋಟೆಲ್ಗೆ ಹೋಗಲಿ, ರೆಸ್ಟೋರೆಂಟ್ಗೆ ಹೋಗಲಿ, ಕಳಪೆ ಗುಣಮಟ್ಟದ ಆಹಾರ ಅಥವಾ ಫಾರ್ಮಸಿಗಳಲ್ಲಿ ಗುಣಮಟ್ಟರಹಿತ ಔಷಧಗಳನ್ನು ಮಾರಾಟ ಮಾಡೋದು ನೀವೇನಾದರೂ ನೋಡಿದ್ರೆ ಒಂದು ಕ್ಯೂ ಆರ್ ಕೋಡ್ನ ಬಿಡುಗಡೆ ಮಾಡಿದ್ದಾರೆ. ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನೀವು ಡೈರೆಕ್ಟಾಗಿ ಕಂಪ್ಲೇಂಟ್ ಮಾಡಬಹುದು. ಸೊ ಮುಂಚೆ ಎಲ್ಲ ಎಲ್ಗೋ ಹೋಗಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಆ ವೆಬ್ಸೈಟ್ಗೆ ಹೋಗ್ಬೇಕು ಕಂಪ್ಲೇಂಟ್ ಮಾಡೋದಕ್ಕೆ ಅಂತ ತುಂಬ ಕಷ್ಟಪಡ್ತಾ ಇದ್ರು. ಸೊ ಈಗ ಜಸ್ಟ್ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು. ಇನ್ನು ಅದನ್ನು ಅವರು ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ಹಾಗೆಯೇ ಆಹಾರ ಸುರಕ್ಷತೆ ಔಷಧ ಆಡಳಿತ ಸಿಬ್ಬಂದಿ ಕೆಲಸವನ್ನು ಕೂಡ ಶ್ಲಾಘಿಸಿ ಸಾರ್ವಜನಿಕರ ದೂರುಗಳನ್ನು ತ್ವರಿತವಾಗಿ ಅಧಿಕಾರಿಗಳ ಗಮನಕ್ಕೆ ತರೋ ಉದ್ದೇಶದಿಂದ ಈ ವ್ಯವಸ್ಥೆಯನ್ನು ಮಾಡಲಾಗಿದೆಯಂತೆ. ಇನ್ನು ತಂಬಾಕು ಹಾಗೂ ನಿಕೋಟಿನ್ ಅಂಶ ಹೊಂದಿರೋ ಗುಟ್ಕಾ, ಪಾನ್ ಮಸಾಲ ಉತ್ಪನ್ನ ತಯಾರಿಕೆ, ಸಂಗ್ರಹಣೆ, ಸಾಗಣೆ, ವಿತರಣೆ, ಮಾರಾಟ ನಿಷೇಧ ಹೊರಡಿಸೋ ಒಂದು ಉದ್ದೇಶದಿಂದ, ಹಾಗೇನೆ ಇದರಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಈ ಒಂದು ವಿಷಯಕ್ಕೆ ಅದಕ್ಕೂ ಕೂಡ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅದ್ರ ಬಗ್ಗೆ ಏನಾದರೂ ಇದ್ರೂ ಕೂಡ ಕ್ಯೂ ಆರ್ ಕೋಡ್ಸ್ ಮೂಲಕ ನೀವು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಮುಂದಿನ ಗೀತೆ ಮೂಡಿ ಬರ್ತಿದೆ. ಹಲೋ ಕರ್ನಾಟಕದಲ್ಲಿ ನಿಮ್ಮೆಲ್ಲರಿಗೋಸ್ಕರ

0: ಹೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಅಮೃತ ಧಾರೆ ಕೋಟಿ ಜನುಮ ಜಗಾತೀನಿ.
5: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಹಾಡದಿದ್ದರೆ ನನ್ನ ಹಾಡು ಕೇಳು.
6: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
3: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ
5: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು.

0: ಸಖತ್ ಸಾಂಗ್
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
2: ಎಲ್ಲಿರಲಿ ಹೇಗಿರಲಿ ನನ್ನದಗೂ ನಿನಗಿರಲಿ.
3: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
4: ಹಾಯ್, ಹಲೋ, ನಮಸ್ಕಾರ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗ್ಸ್ಗೆ. ಸೊ ಈ ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನು ನೀವು ಬರೆದು ಕಳಿಸ್ಬೋದು, ಅದರ ಜೊತೆ ನಿಮ್ಮ ಮುದ್ದದ ಚಂದಾದ ಹೆಸರು ಕೂಡ ಇರಲಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಕಳಿಸಿರುವಂತಹ ಗೀತೆ ಮೂಡಿ ಬರ್ತಿದೆ. ಕಬ್ಜಾ ಚಿತ್ರದಿಂದ ಕಿನಾಲ್ ರಾಜ್ ಅವರ ಸಾಹಿತ್ಯ, ರವಿ ಬಸ್ರೂರ್ ಅವರ ಸಂಗೀತ ಸಂಯೋಜನೆ ಇದೆ, ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಿದೆ.

ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ಸಖತ್ತಾದ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳು ಪ್ರಸಾರ ಆಗ್ತಾ ಇದೆ. ಯಾರ್ಯಾರು ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದರೆ, ಸುಧಾಮಣಿ, ರಮೇಶ್ ಬಾಬು, ಧನುಷ್, ದೀಕ್ಷಿತ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಶಾಂತಾಶಾರ ಬಡಿಗೇರ ಅವರು ಕೊಕ್ಕನೂರು ಹರಿಹರದಿಂದ

ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಾ ಇದ್ರೆ, ನಮಗೊಂದು ಹಾಡು ಪ್ರಸಾರ ಮಾಡಿ ಅಂತ ವಿಠಲಪುರದ ಮೂಡಲ ವಿಠಲಪುರದ ಶ್ರೀಧರ್ ಪದ್ಮ ಪನ್ನಗ ಅವರು ಸಂದೇಶ ಕಳಿಸಿದ್ದಾರೆ. ಸುಧಾ ಸುನಿಲ್ ಜಯಶ್ರೀ ರಾಜಾಜಿನಗರದಿಂದ, ಹಾಗೆಯೇ ಗಜಾನನ ಭಟ್ ಬೋಳನ ಮಕ್ಕಿ ಹೊನ್ನಾವರದಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿನಿಂದ ಧರ್ಮಣ್ಣ ದನಿ ಅವರು ಸಖತ್ ಸಾಂಗ್ಸಲ್ಲಿ ನಮಗೂ ಕೂಡ ಒಂದು ಸಖತ್ತಾದ ಹಾಡು ಪ್ಲೇ ಮಾಡಿ ಅಂತಿದ್ರೆ, ಭಾಗ್ಯವಂತರು ಇಂದ ನಿನ್ನ ಸ್ನೇಹಕ್ಕೆ ನಾ ಇವತ್ತು ರಾಷ್ಟ್ರೀಯ ದಂಪತಿಗಳ ದಿನದ ಪ್ರಯುಕ್ತ ಈ ಹಾಡನ್ನು ಪ್ರಸಾರ ಮಾಡಿ ಅಂತಿರೋದು ಬೋಪಾ ವೆಂಕಟೇಶ್ ಅವರು, ಲಕ್ಷ್ಮಿ, ಗಗನ್, ಸುಷ್ಮಿತಾ, ಸುಪ್ರಿಯ, ಪವನ್, ರಾಹುಲ್, ಲಿಖಿತಾ ಅವರು. ಹಾಗೆಯೇ ದಾಸನಪುರದಿಂದ ರೋಹಿತ್ ಅವರು ಸಂದೇಶ ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ರೆ, ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನಮಗೊಂದು ಸಖತ್ ಸಾಂಗ್ ಪ್ಲೇ ಮಾಡಲ್ವಾ ಮೇಡಮ್ ಅಂತ ಕೇಳ್ತಾ ಇರೋದು ಕೆಸರುಮಾಡು, ಪ್ರಸಾದ್ ಕೆಸರುಮಾಡು ಅವರು ತುಮಕೂರಿನಿಂದ. ಖಂಡಿತವಾಗಿಯೂ ಸಮಯದ ಪರಿಧಿಯಲ್ಲಿ ನಿಮ್ಮೆಲ್ಲರ ಸಖತ್ ಗೀತೆಗಳನ್ನು ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ, ಮುಂದಿನ ಗೀತೆ ನಿಮ್ಮ ರಿಕ್ವೆಸ್ಟ್ನ ಗೀತೆ.

ಗೀತಾ ನಾಗಪ್ಪ, ಪವನ್, ರೋಹಿತ್, ಗೋಪಾಲ್ ಗೌಡ ಬಡಾವಣೆ ಶಿವಮೊಗ್ಗದಿಂದ ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನಮಗೆ ಒಂದು ಹಾಡು ಹಾಕಿ ಅಂತ ಕೇಳ್ತಾ ಇದ್ರೆ, ಬಲರಾಮ ವೆಂಕಟೇಶ ಶಿವಣ್ಣ ತರುಣ್ ಅವರು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಗಣೇಶ್ ಅವರು ಸಾಗರದಿಂದ ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳ್ತಿದ್ರೆ, ಕಿಶನ್ ರೋಷನ್ ಶೋಭಾರಾಣಿ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ನಮಗೊಂದು ಹಾಡು ಪ್ಲೀಸ್ ಅಂತಿರೋದು ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್, ನಾಗರಾಜ್ ಗ್ರಾಮ್ ಪುರೋಹಿತ್ ಅವರು. ನಮಸ್ತೆ, ಶುಭೋದಯ. ಚಿದಾನಂದ್ ಅವರು ಟಿ ವಿ ಸರ್ಕಲ್ನಿಂದ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ರೆ, ಹಿತೇಂದ್ರ ದಾಸ್ ಅವರು ಸಂದೇಶ ಕಳಿಸಿದ್ದಾರೆ. ಸಿಂಧನೂರು ಸುರೇಶ್ ಬಳುಟಗಿ, ನಮಗೂ ಕೂಡ ಒಂದು ಹಾಡು ಪ್ರಸಾರ ಮಾಡಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಮಹಂತೇಶ್ ಗರ್ ಹರಗಾಪುರೆ, ಚಿಕ್ಕೋಡಿ ತಾಲೂಕು ಶಿರಗಾವಿ ಗ್ರಾಮದಿಂದ ಹಾಡನ್ನು ಕೇಳಿದ್ರೆ ಶುಭೋದಯ. ಶರತ್ ಹಾಗೂ ಪದ್ಮಜ ಭಿಡೆ ಹಂಪಿನಗರ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮಂಜುನಾಥ್ ಅವರು ಬಾಲಾಜಿ ದೇವದಹಳ್ಳಿ ವಿಜಯಪುರದಿಂದ, ಸೀತಾರಾಮ ಕಿರ್ಕೋಡ್ ಅವರು ಹಾಗೆಯೇ ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ ಚನ್ನನಕುಂಟೆಯಿಂದ ಮಹಾಲಿಂಗ್ಪುರದಿಂದ, ಐನುದ್ದೀನ್ ಪನಹಟ್ಟಿ, ಮಮತಾಜ್, ರಿಯಾಜ, ರುಬಿನಾ, ಶಬ್ಬೀರ್, ಸುಫಿಯಾ, ಜುನಾಯ್ದ್ ಎಲ್ಲರೂ ಕೂಡ ಸಂದೇಶಕ್ಕಾಗಿ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಬೆಳಗಿನ ಶುಭೋದಯ. ರಮೇಶ್ ಅವರು ಎಂ ಎಸ್ ಪಾಳ್ಯ ಬೆಂಗಳೂರಿನಿಂದ, ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಪ್ಲೀಸ್ ಅಂತಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅವರು ಅರಸು ಕಡ್ಬಾ ಗುಬ್ಬಿ ತಾಲೂಕಿನಿಂದ ಸಂದೇಶ ಕಳಿಸಿದರೆ, ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಸಂದೇಶ ಕಳಿಸಿ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಾಗೇಂದ್ರ ತಾವರ್ಕೆರೆ ಕುಣಿಗಲ್ ತಾಲೂಕಿನಿಂದ, ನನಗಾಗಿ ಯಾವ ಹಾಡಾದರೂ ಓಕೆ ಮೇಡಮ್, ಒಂದು ಒಳ್ಳೆ ಗೀತೆ ಮೂಡಿ ಬರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗಿಯೂ ನೀವೆಲ್ಲರ ಒಳ್ಳೆಯ ಗೀತೆ, ನೀವೇ ರಿಕ್ವೆಸ್ಟ್ ಮಾಡಿರುವಂಥ ಗೀತೆ ಮೂಡಿ ಬರ್ತಿದೆ. ಸಂಜು ವೆಡ್ಸ್ ಗೀತಾ ಚಿತ್ರದಿಂದ ಶ್ರೇಯ ಘೋಷಾಲ್ರವರ ಧ್ವನಿಯಲ್ಲಿ.

ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಟ್ಯೂನ್ ಮಾಡಿರೋದು 101.3 FM ರೈನ್ಬೋ, ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್. TRH ಪ್ರಕಾಶ್ ತುಮಕೂರಿನಿಂದ ಒಳ್ಳೆ ಹಾಡುಗಳು ಮೂಡಿ ಬರ್ತಾ ಇದೆ. ನಮಗೂ ಕೂಡ ಒಂದು ಹಾಡನ್ನು ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ರಾಮದುರ್ಗದಿಂದ ದೀಪ್ತಿ ಸುರೇಶ್ ಕಿರೂರು ಸಂದೇಶ ಕಳಿಸಿದ್ದಾರೆ. ಸಾಂಗ್ಲಿ ಜಿಲ್ಲೆ ಜತ್ದಿಂದ ಅಲ್ತಾಫ್ ಹುಜ್ರೆ, ಸೈಫುಲ್ಲಾ ಸಬಾಹತ್, ಕಿರತ್ ಹುಜ್ರೆ ಅವರು ಸಂದೇಶ ಕಳಿಸಿದರೆ. ಪುಟ್ರಾಜು MP MG ದಿಬ್ಬ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. HB ಜಯರಾಮ್ ರಾಜಾಜಿನಗರದಿಂದ, ನಾಗೇಶ್ ದೀಪ ಋತ್ವಿಕ್ ಜಾರ್ವಿ ಕೇಸಗೋಡು ಬೇಲೂರು ತಾಲೂಕು ಹಾಸನ ಡಿಸ್ಟ್ರಿಕ್ಕಿಂದ, NJ ಬಸವರಾಜ ಅನ್ನಪೂರ್ಣ ಚಿತ್ರದುರ್ಗದಿಂದ, ಮುಧೋಳ ತಾಲೂಕಿನ ಅಕ್ಕಿ ಮರಡಿ ವಿಠಲ ಕುಂಬಾರ, ಕೃಷ್ಣಬಾಯಿ ಸಿಂಧು ಪ್ರಿಯಾಂಕಾ ಪವನ ಪಲ್ಲವಿ ಅವರು ನಮಗೋಸ್ಕರ ಒಂದು ಹಾಡು ಪ್ರಸಾರ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಸಿದರೆ, ಸಖತ್ ಸಾಂಗ್ಸ್ ಕಾರ್ಯಕ್ರಮದಿಂದ ನಮಗೆ ಒಂದು ಹಾಡು ಬೇಕು ಅಂತಿರೋದು JC ನಗರ ಪೋಸ್ಟ್ ಆಫೀಸ್ ರೋಡಿಂದ ಅರುಣ ಮೈತ್ರಿ ಅವರು. ಮಹೇಶ್ ಅವರು ಹೊಸೂರು ಶಿಕಾರಿಪುರದಿಂದ, ಸಖತ್ ಸಾಂಗ್ಸ್ ಹಾಡುಗಳು ಸೂಪರ್ ಮೇಡಮ್ ಅಂತಿರೋದು ವೆಂಕಟೇಶ್ ಅಣ್ಣಿಗೆರೆ ಅವರು. ಉಮಾ ತಮ್ಮಾರೆಡ್ಡಿ ಹೊಸಕೋಟೆಯಿಂದ ಸಂದೇಶ ಕಳಿಸಿದರೆ, ನಮ್ಮ ಹಾಡನ್ನು ಪ್ರಸಾರಿಸಿದ ನಿಮಗೆ ಧನ್ಯವಾದ ಅಂತ ಕೂಡ ಸಂದೇಶ ಕಳಿಸಿದ್ದಾರೆ. ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನಮಗೂ ಒಂದು ಗೀತೆ ಇರಲಿ ಮೇಡಮ್ ಅಂತಿರೋದು ಅನಿತಾ ಅನಂತರಾಜ್ ಗೊರಲ್ ಲೋಡ್ಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ. ಶಿವಮೊಗ್ಗ ರವಿಮಾದ ಬೀದಿಯಿಂದ ಯಾರಿದು ವಂದನಾ ರಾಘವೇಂದ್ರ ಅವರು ಸಂದೇಶ ಕಳಿಸಿದ್ದಾರೆ. ಅಶೋಕ್ ಕುಮಾರ್ ಮಂಜುಳಾ ಪ್ರಜ್ವಲ್ ಲೋಹಿತ್ ಮುಳುಬಾಗಿಲು ಇಂದ ಎಲ್ಲ ಹಾಡುಗಳು ಸೂಪರ್ ಆಗಿದೆ ಮೇಡಮ್ ಅಂತಿರೋದು ನವೀನ್ ಕಾವ್ಯ ಅವರು ವಿವರ್ಸ್ ಕಾಲೋನಿಯಿಂದ. ಉಷಾ ಅವರು ಬೆಂಗಳೂರಿನಿಂದ ಯಾರಿದ್ದು ಪುನೀತ್ ರಾಜ್ಕುಮಾರ್ ಅಭಿನಯದ ಒಂದು ಹಾಡನ್ನು ಪ್ಲೇ ಮಾಡಿ ಅಂತ. ಶ್ರೀಕಾಂತ್ ಪೂಜಾರ್ ಮುಂಡರ್ಗಿ ತಾಲೂಕು ಹೈತಾಪುರ ಗ್ರಾಮದಿಂದ ಸಂದೇಶ ಕಳಿಸಿದ್ದಾರೆ. ಅನುಪಮ ಅವರು RR ನಗರದಿಂದ, ಯಾವ ಹಾಡಾದರೂ ಹಾಕ್ರಿ, ತೊಂದರೆ ಇಲ್ಲ, ಒಟ್ಟಿನಲ್ಲಿ ಹಾಡು ಕೇಳೋದೇ ಖುಷಿ ಅಂತ ಸಂದೇಶ ಕಳಿಸಿದ್ದಾರೆ. ಸೊ ನಿಮ್ಮೆಲ್ಲರಿಗೋಸ್ಕರ ಮುಂದಿನ ಗೀತೆ ಮೂಡಿ ಬರ್ತಿದೆ, ಕೇಳಿ ಎಂಜಾಯ್ ಮಾಡಿ.

101.3 ಎಫ್ ಎಂ ರೈನ್ಬೋದಲ್ಲಿ ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ಇಷ್ಟದ ಹಾಡುಗಳನ್ನು ಕೇಳ್ತಾ ಇದ್ರಿ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ರೆ, ವಿದ್ಯಾಶ್ರೀ ಲಿಂಗರಾಜು ಕೃತಿಕಾ ಗೋಕುಲ್ ಚಳ್ಳಕೆರೆಯಿಂದ ನಮಗೋಸ್ಕರ ಒಂದು ಸಖತ್ತಾದ ಹಾಡು ಹಾಕಿ ಅಂತ ಕೇಳ್ತಾ ಇದ್ದಾರೆ. ಯಶಸ್ವಿನಿ ಗಿರ್ಜಮ್ಮ ಅನ್ನಪೂರ್ಣ ಅವರು ಎನ್ ಎಸ್ ಬಡಾವಣೆಯಿಂದ, ಹುಬ್ಬಳ್ಳಿ ಲೋಹಯ್ಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಮಧುಮತಿ ಕರ್ಮಡಿ ಅವರು ಸಂದೇಶ ಕಳಿಸಿದ್ದಾರೆ. ನಾನು ಬೆಳಗಾವಿಯಿಂದ ಸಂತೋಷ್ ಧೂಪದಾಳ ನಮಗೋಸ್ಕರ ಒಂದು ಹಾಡು ಹಾಕಿ ಮೇಡಮ್ ಅಂತ ಹೇಳ್ತಿದ್ದಾರೆ. ಮೀನಾ ಮಾಲತೇಶ್ ಅವರು ಸಾಗರದಿಂದ ಸಂದೇಶ ಕಳಿಸಿದರೆ, ಸತೀಶ್ ಅವರು ಎನ್ ಎಚ್ ನಗರ ಕೆರೆಯಿಂದ, ಹಾಗೆಯೇ ಡಿ ಎಸ್ ನಾಗರಾಜ್ ರೋಹಿತ್ ವರ್ಧನ್ ಕಸ್ತೂರಿ ಬಾ ನಗರದಿಂದ, ರಾಯ್ಬಾಗ್ ನಂಬರ್ ಎಂಡ್ವಿ ಓಂಕಾರ್ ಕಲಗುಡೆ ರಾಯ್ಬಾಗ್ನಿಂದ ಸಂದೇಶ ಕಳಿಸಿದ್ದಾರೆ. ನನ್ನ ಹಾಡು ಪ್ಲೇ ಮಾಡಿ ಮೇಡಮ್ ಅಂತ ಹೇಳ್ತಾ ಇರೋದು ನಂಬರ್ ಎಂಡಿಂಗ್ ವಿತ್ ಓಕೆ ವಂದನಾ ಅವರು. ಮುಕುಂದ ರೂಪ ರಮೇಶ್ ಮಠ್ ಕೋರಮಂಗಲದಿಂದ ಸಂದೇಶ ಕಳಿಸಿದ್ದಾರೆ. ಅನುಷಾ ಅವರು ಕೂಡ ಸಂದೇಶ ಕಳಿಸಿ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಿದೆ ಸಿಪಾಯಿ ಚಿತ್ರದಿಂದ.

ಸಮಯ 9:55. ಸಖತ್ ಸಾಂಗ್ಸ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಹತ್ರ ಬಂದಾಯಿತು. ಕೊನೆಯದಾಗಿ ಒಂದಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಓದ್ಬಿಡ್ತೀನಿ. ಲತಾ ವಿನಯ್ ಅವರು ಚಿತ್ರದುರ್ಗದಿಂದ, ಮಂಡಿಕಲ್ ಕೃಪಾ ಅವರು, ಉಮೇಶ್ ಅವರು, ಹಾಗೆಯೇ ಶ್ರೀ ರಾಮಾಂಜನೇಯ, ಕಲೇಶ್ವರ್ ಕುಮಾರ್ ಅವರು, ಮೂಡಲ ವಿಠಲಪುರದ ಪದ್ಮಶ್ರೀ ಪನ್ನಗ ಅನಂತ್ ಕುಮಾರ್ ಅವರು, ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಯಾರ್ಯಾರು ಹಾಡು ಪ್ಲೇ ಆಗಿಲ್ವೋ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಮತ್ತೆ ನಾಳೆ ಸಖತ್ ಸಾಂಗ್ಸ್ಗೆ ಸಂದೇಶ ಕಳಿಸ್ತಾ ಇರಿ, ಖಂಡಿತವಾಗಿಯೂ ನಿಮ್ಮ ಹಾಡು ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೊನೆಯ ಗೀತೆ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ. ಇಷ್ಟು ಹೊತ್ತು ಹಾಡಿಗೆ ಮಾತಿಗೆ ಸಂದೇಶಕ್ಕೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಮತ್ತೆ 10 ಗಂಟೆಗೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತೀನಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಅಂತ ಹೇಳ್ತಾ ಎಲ್ಲ ಪ್ರೀತಿಯ ಶ್ರೋತೃಗಳಿಗೆ ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ ಜೆ ಸ್ವಾತಿ. ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ

ಇಸ್ಗಳ ಬಗ್ಗೆ ಮಾತುಕತೆ ಸಾಗತ್ತೆ. ಈ ಸಸ್ಪೆನ್ಸ್ ಅನ್ನೋದು ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ನಿಮ್ಮ ಮನೇಲಿ ಯೋಚನೆ ಮಾಡಿ, ಯಾರಾದರೂ ಒಬ್ರು ನಿಮಗೆ ಸೀಕ್ರೆಟ್ ಹೇಳ್ತೀನಿ ಅಥವಾ ಏನೋ ಒಂದು ಸರ್ಪ್ರೈಸ್ ಇದೆ, ಸಸ್ಪೆನ್ಸ್ ಇದೆ ಅಂತ ಯಾರು ಏನಾದ್ರು ಹೇಳಿಬಿಟ್ರೆ ಮನಸ್ಸು ಕಾತರದಿಂದ ಕಾಯ್ತಾ ಇರುತ್ತೆ. ಏ, ಮುಂದೇನಾಗ್ಬೋದು, ಮುಂದೇನಾಗ್ಬೋದು, ಅವ್ರು ಏನು ಸರ್ಪ್ರೈಸ್ ಕೊಡ್ಬೋದು, ಏನು ಸೀಕ್ರೆಟ್ ಹೇಳ್ಬೋದು. ಹಾಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಸಾಕಷ್ಟು ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ಗಳು ಬಂದಿದೆ. ಆ ಮೂವಿ ನೋಡ್ತಾ ನೋಡ್ತಾ ಎಷ್ಟೋ ಸಲ ನಾವು ಈ ಥರ ಆಗ್ಬೋದಾ, ಇವ್ರು ಆ ಕಳ್ಳರಿರ್ಬೋದಾ, ಇವ್ರ ಕೊಲೆಗಾರರಿರ್ಬೋದಾ, ಇದು ಈ ಥರ ಟ್ವಿಸ್ಟ್ ತಗೋಬೋದಾ ಅಂತ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಆ ಒಂದು ಕಥೆಯಲ್ಲೇ ಇನ್ವಾಲ್ವ್ ಆಗಿ ಹೋಗಿರ್ತೀವಿ. ಸೊ ಲಾಸ್ಟಿಗೆ ಇನ್ನೇನೋ ಒಂದು ಟ್ವಿಸ್ಟ್ ಬಂದಾಗ ಅರೆ ಹೀಗಾಯ್ತಾ ಅಂತ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಒಟ್ಟಿನಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಯಾವತ್ತೂ ಬೋರ್ ಆಗಲ್ಲ ಅಂತ ಅನಿಸ್ಬೋದು. ಸೊ ಇವತ್ತಿನ ಸಿನಿಚಿಟೆಯಲ್ಲಿ ಈ ಎಲ್ಲ ಮೂವೀಸ್ಗಳ ಬಗ್ಗೆ ಮಾತುಕತೆ ಸಾಗುತ್ತೆ. ನೀವು ಕೂಡ ನಿಮ್ಮ ಇಷ್ಟದ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಯಾವುದು ಕನ್ನಡದಲ್ಲಿ, ಹಾಗೆಯೇ ಆ ಮೂವೀಸ್ ಆ ಚಿತ್ರವನ್ನು ನೋಡ್ತಾ ನೀವು ಹೇಗೆ ಎಂಜಾಯ್ ಮಾಡಿದಿರಿ, ಏನೇನೆಲ್ಲ ಒಂದು ಚಿತ್ರಕಥೆಯಲ್ಲಿ ನಿಮಗೆ ಏನು ಇಷ್ಟ ಆಯಿತು ಅದನ್ನು ಕೂಡ ಸಂದೇಶದ ಮುಖಾಂತರ ತಿಳಿಸ್ಬೋದು. ಸೊ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013 ಅಂತ ಹೇಳ್ತಾ ಇವತ್ತಿನ ಸಿನಿಚಿಟೆಯಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಹಾಡುಗಳು ಪ್ಲೇ ಆಗುತ್ತೆ. ಮೊದಲ ಗೀತೆ ಮೂಡಿ ಬರ್ತಿದೆ, ಕೇಳಿ.

ಸಿನಿಜಿಟಿಯಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಕೇಳಿದ ಎರಡು ಗೀತೆಗಳು ಶಿವಾಜಿ ಸೂರತ್ಕಲ್ ಚಿತ್ರದ್ದು. ಈ ಶಿವಾಜಿ ಸೂರತ್ಕಲ್ ಚಿತ್ರ 2020 ಬಿಡುಗಡೆ ಆಯಿತು. ಆಕಾಶ್ ಶ್ರೀವತ್ಸ ಅವರು ನಿರ್ದೇಶನ ಮಾಡಿದರೆ ಅನೂಪ್ ಹನುಮಂತೇಗೌಡ ಅವರು ನಿರ್ಮಾಣ ಮಾಡಿದರು. ರಮೇಶ್ ಅರವಿಂದ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದರು. ಇದು ಒಂದು ಕೇಸ್ ಆಫ್ ರಣಗಿರಿ ರಹಸ್ಯ ಅನ್ನುವಂತಹ ಒಂದು ಕೇಸ್ನ ತಗೊಂಡು ಕಂಟಿನ್ಯೂಸ್ ಆಗಿ ಕೊಲೆಗಳು ನಡೀತಾ ಇರುತ್ತೆ. ಯಾಕೆ, ಯಾವ ಒಂದು ಮೋಟಿವ್ ಇಟ್ಕೊಂಡು ಕೊಲೆ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಕಂಡು ಹಿಡಿಯುವಂತಹ ಕತೆ ಇದು. ಪಾರ್ಟ್ 1 ಪಾರ್ಟ್ 2 ಕೂಡ ಬಂತು. ಸೊ ಈ ಕನ್ನಡದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಅಂದರೆ ಬರೀ ಕೊಲೆಗಳದ್ದೇ ಆಗಬೇಕು ಅಂತಿಲ್ಲ. ಸಾಕಷ್ಟು ಬಾರಿ ಏನೋ ಬೈ ಮಿಸ್ ಆಗಿ ಅಚಾನಕ್ಕಾಗಿ ಒಂದಷ್ಟು ಘಟನೆಗಳು ಜೀವನದಲ್ಲಿ ಘಟಿಸ್ಬಿಡತ್ತೆ. ಅದಾದಮೇಲೆ ಅದನ್ನು ಬಚ್ಚಿಟ್ಕೊಳ್ಳೋದಕ್ಕೆ ಕೂಡ ಏನೇನು ಮಾಡ್ತಾರೆ ಮನುಷ್ಯರು ಅನ್ನೋದು ಕೂಡ ತುಂಬ ಚೆನ್ನಾಗಿ ಅತ್ಯದ್ಭುತವಾಗಿ ತೋರಿಸ್ಕೊಟ್ಟಿರುವಂತಹ ಒಂದು ಚಿತ್ರ ಅಂದರೆ ಅದು ಕೇಸ್ ಆಫ್ ಕೊಂಡಾಣ. ವಿಜಯ ರಾಘವೇಂದ್ರ ಅವರು ಮುಖ್ಯ ಭೂಮಿಕೆಯಲ್ಲಿ, ಹಾಗೆಯೇ ಭಾವನಾ ಮೆನನ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಡೆಸಿದ್ದಾರೆ. ದೇವಿಪ್ರಸಾದ್ ಶೆಟ್ಟಿ ಅವರು ನಿರ್ದೇಶನ ಮಾಡಿದರೆ ಆಕಾಶ್ ದೇವಂಗ ಎಸ್ ಎಸ್ ಅಮೋಘ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಚಿತ್ರಕ್ಕೆ ಕೆಲಸ ಮಾಡಿದ್ದಾರೆ. ಹಾಗೆಯೇ ಪ್ರೊಡ್ಯೂಸರ್ ಆಗಿ ದೇವಿಪ್ರಸಾದ್ ಶೆಟ್ಟಿ ಹಾಗೂ ಸಾತ್ವಿಕ್ ಹೆಬ್ಬಾರ್ ಅವರು ಈ ಚಿತ್ರಕ್ಕೆ ನಿರ್ಮಾಣ ಮಾಡಿದ್ದಾರೆ. ಈ ಕೇಸ್ ಆಫ್ ಕೊಂಡಾಣದಲ್ಲಿ ಕೂಡ ಒಬ್ಬ ಇನ್ಸ್ಪೆಕ್ಟರು ಬೈ ಮಿಸ್ ಆಗಿ ಒಂದು ಕೊಲೆ, ಅವನ ಒಂದು ಅಚಾತುರ್ಯದಿಂದ ಒಂದು ಒಬ್ಬ ವ್ಯಕ್ತಿ ಜೀವ ಕಳ್ಕೊಳ್ತಾನೆ. ಅವನೇ ಸ್ವತಃ ಪೊಲೀಸ್ ಆಗಿದ್ದರೂ ಕೂಡ ಮನುಷ್ಯನಲ್ಲಿ ಒಂದು ತಪ್ಪು ಮಾಡಿದಾಗ ಸಹಜ ಭಯ ಉಂಟಾಗತ್ತೆ ಅಲ್ವಾ. ಸೊ ಆ ಭಯವನ್ನು ಮುಚ್ಚಾಕೋದಕ್ಕೆ ಒಬ್ಬ ಮನುಷ್ಯ ಏನೇನೆಲ್ಲ ಮಾಡಬಹುದು ಅನ್ನೋದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಚಿತ್ರದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಮತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯ ಹಾಡುಗಳು ಮುಂದುವರಿಯುತ್ತೆ. ನಿಮ್ಮ ಇಷ್ಟದ ಮೂವಿಯ ಹೆಸರು ಹಾಗೂ ಯಾಕೆ ಇಷ್ಟ ಅನ್ನೋದನ್ನು ಕೂಡ ನೀವು ನಮಗೆ ಸಂದೇಶದ ಮುಖಾಂತರ ತಿಳಿಸ್ಕೊಳ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ ಕೇಸ್ ಆಫ್ ಕೊಂಡಾಣದ ಒಂದು ಗೀತೆ ನಿಮ್ಮೆಲ್ಲರಿಗೋಸ್ಕರ.

ಮುಂದಿನ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಬೆಲ್ ಬಾಟಮ್ ಚಿತ್ರದ ಬಗ್ಗೆ ನೀವು ನೋಡಿರಬಹುದು. ಈ ಚಿತ್ರ ಒಂದು ಉದ್ದೇಶ ಒಳ್ಳೆಯದೇ ಇಟ್ಕೊಂಡು ಆ ಒಂದು ರಾಬ್ರಿನ ಮಾಡ್ತಾ ಇರ್ತಾರೆ. ಸೊ ಅಂಥ ಮಕ್ಕಳಿಗೆ ಇದರಿಂದ ಒಳ್ಳೆಯದಾಗಲಿ ಅಂತ ಹೇಳಿ ತುಂಬ ಪ್ಲ್ಯಾನ್ ಮಾಡಿಕೊಂಡು ಕದೀತಾ ಇರ್ತಾರೆ. ಆದರೆ ಆ ಒಂದು ಕದ್ದಿರೋ ಮಾಲ್ನ ಪೊಲೀಸ್ ಸ್ಟೇಷನಲ್ಲೇ ಇಟ್ಟು ಅಲ್ಲಿಂದ ಹೇಗೆ ಕಳ್ಳತನ ಮಾಡ್ತಾರೆ ಅನ್ನೋದು ಒಂದು ಈ ಒಂದು ಮೂವಿಯ ಕತೆ. ಅದನ್ನು ಕೊನೆಗೆ ಬಗೆಹರಿಸೋದು ಹೇಗೆ, ಹೀಗೆ ಸಾಕಷ್ಟು ಕುತೂಹಲಕಾರಿಯಾದ ಒಂದು ವಿಷಯ ಈ ಬೆಲ್ ಬಾಟಮ್ ಚಿತ್ರದಲ್ಲಿದೆ. ರಿಷಭ್ ಶೆಟ್ಟಿ, ಹರಿಪ್ರಿಯಾ, ಅಚ್ಯುತ್ ಕುಮಾರ್, ಯೋಗರಾಜ್ ಭಟ್ ಅವರು ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ. ಸದ್ಯಕ್ಕೆ ವಿಜಯ್ ಪ್ರಕಾಶ್ ಅವರು ಹಾಡಿರೋ ಈ ಗೀತೆ ಕೇಳಿ. ಯೋಗರಾಜ್ ಭಟ್ ಅವರ ಸಾಹಿತ್ಯ, ಬಿ ಅಶ್ವನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಬೆಲ್ ಬಾಟಮ್ ಚಿತ್ರದ ಈ ಗೀತೆ

ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ಗಳ ಬಗ್ಗೆ ಸಿನಿ ಚಿಟ್ಟೆಯಲ್ಲಿ ಇವತ್ತು ಮಾತುಕತೆ ಸಾಗಿತು. 2024 ಒಂದು ಚಿತ್ರ ಬಿಡುಗಡೆ ಆಯಿತು. ಚಿತ್ರದ ಹೆಸರು ಶಾಖಾಹಾರಿ. ಸಾಕಷ್ಟು ಜನ ನೋಡಿರ್ತೀರ. ಸಂದೀಪ್ ಸುಂಕದ ಅವರು ನಿರ್ದೇಶನ ಮಾಡಿದ್ದಾರೆ. ರಾಜೇಶ್ ಕೀಳಂಬಿ, ರಂಜಿನಿ ಪ್ರಸನ್ನ ಅವರು ನಿರ್ಮಾಪಕರು. ಹಾಗೇನೆ ಪಾತ್ರ ವರ್ಗದಲ್ಲಿ ರಂಗಾಯಣ ರಘು, ಗೋಪಾಲಕೃಷ್ಣ ದೇಶಪಾಂಡೆ, ವಿನಯ್, ನಿಧಿ, ಹೀಗೆ ಸಾಕಷ್ಟು ಜನ ಹೊಸ ಕಲಾವಿದರು ಈ ಒಂದು ಚಿತ್ರದಲ್ಲಿ ಭಾಗವಹಿಸಿದ್ದಾರೆ. ರಂಗಾಯಣ ರಘು ಹಾಗೂ ಗೋಪಾಲಕೃಷ್ಣ ದೇಶಪಾಂಡೆ ಅವರಿಗೆ ಈ ಒಂದು ಚಿತ್ರಕ್ಕೆ ಸಾಕಷ್ಟು ಅವಾರ್ಡ್ಗಳು ಕೂಡ, ಪ್ರಶಸ್ತಿಗಳು ಕೂಡ ಲಭಿಸಿದೆ. ಈ ಚಿತ್ರದಲ್ಲಿ ಕೆಲವು ಮುಗ್ಧ ಜನರ ಜೀವನದಲ್ಲಿ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಹಣತ್ಕೊಳ್ಳಲು ಪ್ರಾರಂಭಿಸಿದಾಗ ಅವರು ನಿಗೂಢ ಕೊಲೆವೊಂದರ ವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಒಬ್ಬ ಸದ್ಗುಣಶೀಲ ಬಾಣಿಸ್ಕ ಸುಬ್ಬಣ್ಣ ಅವರು ನಡೆಸ್ತಿರೋ ಹೋಟೆಲ್ನಲ್ಲಿ ಈ ಒಂದು ನಿಗೂಢ ಕತೆ ತೆರೆದುಕೊಳ್ಳುತ್ತೆ. ತುಂಬ ಚೆನ್ನಾಗಿದೆ ಮೂವಿ. ನೋಡ್ತಾ ಏನಾಗ್ಬೋದು, ಯಾರು ಆ ಒಂದು ಸಸ್ಪೆಕ್ಟ್ ಯಾರು ಅನ್ನೋದು ಗೊತ್ತಾಗೋದೇ ಇಲ್ಲ ಲಾಸ್ಟ್ ತನಕನೂ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ನೀವು ನೋಡಿ, ನಿಮ್ಮ ಇಷ್ಟದ ಚಿತ್ರದ ಬಗ್ಗೆ ನಮಗೂ ತಿಳಿಸ್ಕೊಡಿ ಅಂತ ಹೇಳ್ತಾ ಈಗ ಕೇಳಿ ಶಾಖಾಹಾರಿ ಚಿತ್ರದ ಈ ಗೀತೆ.

ಮುಂದಿನ ಚಿತ್ರ ಯಾವುದು ಗೊತ್ತಾ? ರಂಗಿತರಂಗ. ಈ ರಂಗಿತರಂಗ ಚಿತ್ರದಲ್ಲಿ 2015 ಅದು ರಿಲೀಸ್ ಆಯಿತು. ಅನೂಪ್ ಭಂಡಾರಿ ಅವರ ನಿರ್ದೇಶನ, ಹಾಗೆಯೇ ಹೆಚ್ ಕೆ ಪ್ರಕಾಶ್ ಅವರ ನಿರ್ಮಾಣ ಈ ಚಿತ್ರಕ್ಕಿತ್ತು. ಮುಖ್ಯ ಭೂಮಿಕೆಯಲ್ಲಿ ನಿರೂಪ್ ಭಂಡಾರಿ, ರಾಧಿಕಾ ಚೇತನ್ ಅವರು ನಟಿಸಿದರು. ಇದು ತುಳುನಾಡ ಒಂದು ಪ್ರದೇಶದ ಕಥೆಯನ್ನು ಆಧರಿಸಿಕೊಂಡು ತುಂಬ ಅತ್ಯದ್ಭುತವಾಗಿ ಮೂಡಿಬಂದ ಚಿತ್ರ. ಯಕ್ಷಗಾನ ಕಲೆಯನ್ನು ಕೂಡ ಈ ಚಿತ್ರದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಏನಾಗುತ್ತೆ, ಯಾರು ಸಸ್ಪೆಕ್ಟ್, ಎಷ್ಟೋ ಜನಕ್ಕೆ ಇದನ್ನು ನೋಡಿ ಭಯ ಪಟ್ಕೊಂಡಿರೋದು ಇರುತ್ತೆ. ಸೊ ಇದು ಸ್ವಲ್ಪ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳಿದ್ರೂ ಕೂಡ ತಪ್ಪಾಗಲ್ಲ. ಸದ್ಯಕ್ಕೆ ರಂಗಿತರಂಗ ಚಿತ್ರದ 2 ಪುಟ್ಟಾಣಿ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮ್ಮೆಲ್ಲರಿಗೋಸ್ಕರ.

ಆ ಥಿಯೇಟ್ರಲ್ಲಿ ಈ ಗೆಜ್ಜೆ ಶಬ್ದ ಅಥವಾ ಆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳ್ತಾ ಇದ್ರೆ ಯಾರಿಗಾದರೂ ಒಂದ್ಸಲಿ ಎದೆ ಚಲ್ ಅನ್ನತ್ತೆ ಅಲ್ವಾ? ನಿಮಗೂ ಹಾಗೆಲ್ಲ ಅನುಭವ ಆಗಿದ್ರೆ ಆ ಒಂದು ಅನುಭವವನ್ನು ಅಕ್ಷರ ರೂಪ ಕೇಳಿಸಿ ನಮ್ಮ ಜೊತೆ ಹಂಚ್ಕೋಬೋದು. ಮುಂದಿನ ಚಿತ್ರ ದೃಶ್ಯ. ಇದು ಡಬ್ಬಿಂಗ್ ಮೂವಿ ಆದರೂ ಕೂಡ ಕನ್ನಡದಲ್ಲಿ ಸಾಕಷ್ಟು ಗಲ್ಲಾ ಪೆಟ್ಟಿಗೆಯನ್ನು ತುಂಬಿಸ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪಿ ವಾಸು ಇದನ್ನು ನಿರ್ದೇಶನ ಮಾಡಿದ್ದಾರೆ. ಹಾಗೆಯೇ ವಿ ರವಿಚಂದ್ರನ್, ನವ್ಯ ನಾಯರ್ ಅವರು ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ. ಇದು ಕೂಡ ಅಚಾತುರ್ಯವಾಗಿ ಅಚಾನಕ್ಕಾಗಿ ಬೈ ಮಿಸ್ ಆಗಿ ಆಗಿರುವಂತಹ ಒಂದು ಕೊಲೆಯನ್ನು ತನ್ನ ಒಂದು ಕುಟುಂಬ ಅದರಲ್ಲಿ ಸಿಕ್ಕಾಕೋಬಾರದು ಅಂತ ಹೇಳಿ ಮರು ದೃಶ್ಯವನ್ನು ನಿರ್ಮಾಣ ಮಾಡಿ ರವಿಚಂದ್ರನ್ ಅವರು ಅತ್ಯದ್ಭುತವಾಗಿ ನಡೆಸಿದ್ದಾರೆ. ಹಾಗೆಯೇ ಮೂಲ ಚಿತ್ರ 2013 ಮಲಯಾಳಂ ಭಾಷೆಯಲ್ಲಿ ದೃಶ್ಯಂ ಆಗಿತ್ತು. ಅದನ್ನು ಜೀತು ಜೋಸೆಫ್ ಅವರು ನಿರ್ದೇಶನ ಮಾಡಿದರು. ಅಲ್ಲಿ ಮೋಹನ್ ಲಾಲ್ ಮತ್ತು ಮೀನಾ ಅವರು ಮುಖ್ಯ ಪಾತ್ರದಲ್ಲಿ ನಿರ್ವಹಿಸಿದರು. ಈ ದೃಶ್ಯ ಪಾರ್ಟ್ 1 ಪಾರ್ಟ್ 2 ಇದೆ. ಸಾಮಾನ್ಯವಾಗಿ ಎಲ್ಲರೂ ಈ ಒಂದು ಚಿತ್ರವನ್ನು ನೋಡಿರ್ತೀರ. ಇದರಲ್ಲೂ ಕೂಡ ಕೊನೆಯಲ್ಲಿ ದೃಶ್ಯ ಪಾರ್ಟ್ 1 ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ರೆ ದೃಶ್ಯ ಪಾರ್ಟ್ 2ನಲ್ಲಿ ಕೂಡ ಅಪ್ಪ ಹೀಗೂ ಮಾಡ್ತಾರ, ಹೀಗೂ ಒಂದು ಸಾಕ್ಷಿಗಳನ್ನು ಅಥವಾ ಏನು ಪ್ರೂಫ್ ಇದೆ ಅದನ್ನು ನಾಶ ಮಾಡಬಹುದಾ ಅನ್ನುವಂಥ ಒಂದು ಆಶ್ಚರ್ಯ ಕೊನೆಯದಾಗಿ ಪ್ರೇಕ್ಷಕರಲ್ಲಿ ಮನಸ್ಸಲ್ಲಿ ಮೂಡೋದಂತೂ ಗ್ಯಾರಂಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸಿಂದ ನಾವು ಸಾಕಷ್ಟು ವಿಷಯಗಳನ್ನು ಕಲಿಬಹುದು. ಹಾಗೆಯೇ ಸಾಕಷ್ಟು ವೃತ್ತಿಗಳ ಬಗ್ಗೆ ನಮಗೆ ತಿಳ್ಕೊಳ್ಳುವಂತಹ ಒಂದು ಅವಕಾಶ ಕೂಡ ಇದರಲ್ಲಿ ಸಿಗತ್ತೆ. ಇದ್ರ ಬಗ್ಗೆ ಮುಂದಿನ ಚಿತ್ರಗಳ ಜೊತೆ ಮಾತಾಡೋಣ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು ಸಿನಿ ಚಿಟ್ಟೆ ಕಾರ್ಯಕ್ರಮ 101.3 FM ರೇನ್ಬೋ.

0: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಸಿನಿ ಚಿಟ್ಟೆ ಕಾರ್ಯಕ್ರಮ. ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಅವರಿಗೆ ಯಾವುದು ಇಷ್ಟದ ಮೂವಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ. ಸಿಂಧನೂರು ಸುರೇಶ್ ಅವರು, ನಮಗೆ ಸಸ್ಪೆನ್ಸ್ ಚಿತ್ರ ಅಂದರೆ ಸಂಯುಕ್ತ ಹಾಗೂ ಶಿವಲಿಂಗ ಚಿತ್ರಗಳು ಇಷ್ಟ ಆಗುತ್ತೆ ಮೇಡಮ್ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಸಂಯುಕ್ತ, ಬೆಳದಿಂಗಳ ಬಾಲೆ, ಕವಲುದಾರಿ ಇತ್ಯಾದಿ ನನಗೆ ಇಷ್ಟ ಅಂತ ಹೇಳ್ತಿರೋದು ಉಷಾ ಅವರು ಬೆಂಗಳೂರಿನಿಂದ. ಸತೀಶ್ ಅವರು ಎನ್ ಎಚ್ ನಗರ ಕೆರೆಯಿಂದ ನಿಗೂಢ ರಹಸ್ಯ ಸಸ್ಪೆನ್ಸ್ ಸಿನಿಮಾ ಸೂಪರ್ ಆಗಿದೆ ಮೇಡಮ್ ಅಂತ ಹೇಳ್ತಿದ್ದಾರೆ. ಕನ್ನಡ ಚಿತ್ರರಂಗದ ಬಹುತೇಕ ಎಲ್ಲ ಪ್ರಮುಖ ನಟರನ್ನು ಬಳಸಿ ಕೇವಲ 24 ಗಂಟೆಗಳಲ್ಲಿ ಚಿತ್ರಿಸಿದ ಇದು ಸಾಧ್ಯ ಚಿತ್ರ ನನಗೆ ಬಹಳ ನೆಚ್ಚಿನ ಚಿತ್ರ ಅಂತಿರೋದು ಕಲೇಶ್ವರ್ ಕುಮಾರ್ ಅವರು ಶ್ರೀನಗರ ತುಮಕೂರಿನಿಂದ. ಮೂವಿ ತುಂಬ ಇಷ್ಟ ಅಂತಿರೋದು ಟೈಲರ್ ನಾರಾಯಣಚಾರಿ ಟೈಲರ್ ಮಳ್ಳೂರು ಹುಣಸೂರಿನಿಂದ. ಸಸ್ಪೆನ್ಸ್ ಚಿತ್ರದಲ್ಲಿ ನಮಗೆ ಇಷ್ಟವಾದ ಚಿತ್ರ ಹಾಗೆಯೇ ಈ ಚಿತ್ರದಲ್ಲಿ ಕೊನೆವರೆಗೂ ಸೀಟಿನ ತುದಿಗಾಲಲ್ಲಿ ನಿಲ್ಲಿಸಿರುತ್ತೆ, ಯಾರು ಖಳನಾಯಕ ಅನ್ನೋದೇ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ರಂಗಿತರಂಗ ಚಿತ್ರ ತುಂಬ ಇಷ್ಟ ಅಂತಿರೋದು ಕಿಶನ್ ರೋಷನ್ ಶೋಭಾರಾಣಿ ಅವರು. ಕಾರ್ಯಕ್ರಮದ ಹಾಡುಗಳು ಸೂಪರ್ ಆಗಿದೆ ಮೇಡಮ್, ಎಲ್ಲ ಹಾಡು ಇಷ್ಟ ಆಯಿತು ಅಂತಿರೋದು ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಪಾರ್ವತಿ ಮೋಹನ್ ಕುಮಾರ್ ಕೆ ಎಚ್ ಪಿ ಕಾಲೋನಿ ದಾವಣಗೆರೆಯಿಂದ. ನಮಗೆ ರಾಜ್ಕುಮಾರ್ ಅವರ ಅದೇ ಕಣ್ಣು ಚಿತ್ರ ತುಂಬ ಇಷ್ಟ, ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸುಮಿತ್ರಾ ಕೆಂಪರಾಜ್ ಅವರು ಅನ್ನಪೂರ್ಣೇಶ್ವರಿ ನಗರದಿಂದ, ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರೇಮದ ಕಾಣಿಕೆ ಟಿಲ್ ಎಂಡ್ ನಮಗೆ ಗೊತ್ತೇ ಆಗಲ್ಲ, ಡಾಕ್ಟರ್ ರಾಜ್ ಮರ್ಡರ್ಡ್ ಆಲ್ ದ ಸಾಂಗ್ಸ್ ಆಫ್ ದ ಮೂವಿ ಅಂತ ಹೇಳ್ತಾ ಇರೋದು ಉದಯ್ ಸಿಂಗ್ ಅವರು ಹೈದರಾಬಾದ್ನಿಂದ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರಸ್ತೆ ಬೆಂಗಳೂರಿನಿಂದ. ಆಹಾ, ಪ್ರತಿದಿನ ಹಾಡುಗಳನ್ನು ಕೇಳೋದಕ್ಕೆ ತುಂಬ ಖುಷಿಯಾಗತ್ತೆ ಅಂತ ಹೇಳ್ತಿದ್ದಾರೆ ಮೇಡಮ್. ನಮಗೆ ಉಪೇಂದ್ರ ಅವರ ಅಭಿನಯದ ಆರಕ್ಷಕ ಚಿತ್ರ ತುಂಬ ಇಷ್ಟ, ಕೊನೆವರೆಗೂ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅಂತಿರೋದು ನವೀನ್ ಕಾವ್ಯ ವೀವರ್ಸ್ ಕಾಲೋನಿಯಿಂದ. ಮುಂದಿನ ಚಿತ್ರ ಯಾವುದು ಗೊತ್ತಾ? ಚಿತ್ರದ ಹೆಸರು ಶಿವಲಿಂಗ. ಮುಖ್ಯ ಭೂಮಿಕೆಯಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ವೇದಿಕಾ ಅವರು ಪಾತ್ರ ನಿರ್ವಹಣೆ ಮಾಡಿದ್ದಾರೆ. ಹಾಗೆಯೇ ಪಿ ವಾಸು ಅವರು ಇದನ್ನು ಡೈರೆಕ್ಟ್ ಮಾಡಿದ್ದಾರೆ. 2016 ಈ ಒಂದು ಹಾರರ್ ಥ್ರಿಲ್ಲರ್ ಚಿತ್ರ ಬಿಡುಗಡೆ ಆಗಿತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಈ ಚಿತ್ರದಲ್ಲಿ ಒಂದು ಪಾರಿವಾಳದಿಂದ ಆ ಒಂದು ಕತೆ ಮುಂದುವರಿಯುತ್ತೆ, ಒಂದು ಕೊಲೆ ಆಗಿರುತ್ತೆ. ಹಾಗೆಯೇ ಆ ಒಂದು ಕೊಲೆಯಾದ ವ್ಯಕ್ತಿಯ ಆತ್ಮ ಪಾರಿವಾಳಕ್ಕೆ ಅದರ ಜೊತೆ ನಂಟಿರುತ್ತೆ. ಪಾರಿವಾಳ ಆ ಒಂದು ಪ್ರೂಫ್ ಏನಿದಾರತ್ತಲ್ಲ ಅದನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ ಶಿವರಾಜ್ ಕುಮಾರ್ ಅವ್ರಿಗೆ ತೋರಿಸಿಕೊಡತ್ತೆ. ತುಂಬ ಚೆನ್ನಾಗಿದೆ. ಕೊನೆ ತನಕ ಓ ಈ ಥರ ಇದೆಯಾ ಟ್ವಿಸ್ಟ್ ಅಂತ ಅನಿಸೋದೇ ಇಲ್ಲ, ಕೊನೆಗೆ ಓಹೋ ಅಂತ ಅನ್ನುವಂತಹ ಚಿತ್ರ ಶಿವಲಿಂಗ. ಸದ್ಯಕ್ಕೆ ಶಿವಲಿಂಗ ಚಿತ್ರದಿಂದ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ.
1: ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ, ಯಾಕೆಷ್ಟು ಆತಂಕವೇ?

ಮುಂದಿನ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ತುಂಬ ರೀಸೆಂಟಾಗಿ ಬಿಡುಗಡೆ ಆಗಿರೋ ಚಿತ್ರ ಇದು. ಚಿತ್ರದ ಹೆಸರು ಹಯಗ್ರೀವ. 2026 ಬಿಡುಗಡೆ ಆಗಿರೋದು. ಡೈರೆಕ್ಟರು ಓ.ಆರ್. ರಘುಕುಮಾರ್ ಅವರು, ರೇಣುಕುಮಾರ್ ಅವರು, ಹಾಗೆಯೇ ಚೇತನ್ ಸಿದ್ ಅವರು ಅಸೋಸಿಯೇಟ್ ಡೈರೆಕ್ಟರ್ ಮಾಡಿದ್ದಾರೆ. ಇದರಲ್ಲಿ ಹೇಗೆ ಅಂದರೆ ಪ್ರೊಡ್ಯೂಸ್ ಮಾಡಿರೋದು ಪದ್ಮಾ ಸಮೃದ್ಧಿ ಮಂಜುನಾಥ್ ಅವರು. ಈ ಒಂದು ಹಯಗ್ರೀವ ಚಿತ್ರ ಹೇಗೆ ಅಂದರೆ ಮನುಷ್ಯನಲ್ಲಿ ಇದು ಒಂಥರ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಬ್ಬ ವ್ಯಕ್ತಿ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಅಂತ ಹೇಳಿ ಜನರನ್ನ ಕೊಲ್ತಾ ಇರ್ತಾನೆ. ಆದರೆ ಆ ಒಂದು ಕೊಲೆ ಯಾಕೆ ಮಾಡ್ತಿರ್ತಾನೆ, ಅವನ ಮೋಟಿವ್ ಏನು, ಅವನಿಗೆ ಏನು ಪ್ರಾಬ್ಲಮ್ ಇರುತ್ತೆ, ಸೊ ಚಿಕ್ಕ ವಯಸ್ಸಿನಲ್ಲಿ ಅವನ ಜೀವನ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ಚಿತ್ರದಲ್ಲಿ ತೋರಿಸ್ತಾ ಹೋಗಿದ್ದಾರೆ. ಮುಖ್ಯ ಭೂಮಿಕೆಯಲ್ಲಿ ಧನ್ವೀರ್ ಗೌಡ ಹಾಗೂ ಸಂಜನಾ ಆನಂದ್ ಅವರು ಪಾತ್ರ ನಿರ್ವಹಿಸಿದ್ದಾರೆ. ಸದ್ಯಕ್ಕೆ ಹಯಗ್ರೀವ ಚಿತ್ರದ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ.

ಸಾಮಾನ್ಯವಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಯಾಕೆ ಇಷ್ಟ ಆಗತ್ತೆ ಅಂದರೆ ಮನುಷ್ಯರಿಗೆ ಕುತೂಹಲಗಳು ಜಾಸ್ತಿ. ಸೊ ಯಾವುದೇ ಒಂದು ವಿಷಯದಲ್ಲಾದರೂ ಕೂಡ ಮುಂದೇನಾಗ್ಬೋದು ಮುಂದೇನಾಗ್ಬೋದು ಅನ್ನುವಂಥ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ರೆ ಖಂಡಿತ ಎಲ್ಲ ಚಿತ್ರಗಳು ಕೂಡ ಇಷ್ಟ ಆಗತ್ತೆ. ಇನ್ನು ಈ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಬರೀ ನೋಡೋದಕ್ಕಷ್ಟೇ ಅಲ್ಲ, ಅದರಲ್ಲಿ ನಾವು ಪೊಲೀಸ್ ವೃತ್ತಿಯ ಒಂದು ಎಷ್ಟು ಆ ಒಂದು ವೃತ್ತಿಯಲ್ಲಿ ಕಷ್ಟಗಳಿರುತ್ತೆ, ಎಷ್ಟೆಲ್ಲ ಒಂದು ತೊಂದರೆಗಳನ್ನು ಅವರು ಫೇಸ್ ಮಾಡಬೇಕಾಗತ್ತೆ, ಫಿಸಿಕಲಿ ಮೆಂಟಲಿ ಎಷ್ಟು ಸ್ಟ್ರೆಸ್ ಇರುತ್ತೆ. ಚಿತ್ರದಲ್ಲೇ ತೋರಿಸ್ತಾ ಇದ್ರೂ ಕೂಡ ನಿಜ ಜೀವನದಲ್ಲೂ ಕೂಡ ಒಂದು ಪೊಲೀಸ್ ವೃತ್ತಿ ಅಷ್ಟು ಸುಲಭದ್ದಲ್ಲ. ಸೊ ಅಂತಹ ಒಂದು ಸ್ಟ್ರೆಸ್ಸಲ್ಲೂ ಕೂಡ ಕೊಲೆಗಾರನ ಅಥವಾ ಸಸ್ಪೆಕ್ಟ್ನ ಅವರು ಕಂಡುಹಿಡಿಬೇಕು. ಹಾಗೆಯೇ ಎಷ್ಟೋ ಸಲ ಸೈಬರ್ ಕ್ರೈಮ್ ಆಗಿರ್ಬೋದು ಅಥವಾ ಇನ್ಯಾವುದೋ ಕ್ರೈಮ್ ಆಗಿರ್ಬೋದು, ಅದರಲ್ಲಿ ಇರುವಂತಹ ಸಾಕ್ಷಿಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿಯೊಂದನ್ನು ತುಂಬ ಸೂಕ್ಷ್ಮತೆಯಿಂದ ಆ ಒಬ್ಬ ಇನ್ವೆಸ್ಟಿಗೇಟರ್ ಅದನ್ನು ನೋಡಬೇಕು, ಆ ಸಾಕ್ಷಿಗಳನ್ನು ತಗೊಂಡು ಅದರಿಂದ ಏನಾದರೂ ಕ್ಲೂ ಸಿಗುತ್ತಾ ಅಂತ ಚೆಕ್ ಮಾಡಬೇಕು. ಹೀಗೆ ಸಾಕಷ್ಟು ಸಣ್ಣ ಸಣ್ಣ ಪುಟ್ಟ ಪುಟ್ಟ ವಿಷಯಗಳನ್ನು ನಿರ್ದೇಶಕರು, ನಿರ್ಮಾಪಕರು, ನಟರು, ನಟಿಯರು ಗಮನಿಸಿ ಆ ಒಂದು ಪಾತ್ರ ವರ್ಗದಲ್ಲಿ ಅಭಿನಯಿಸಬೇಕಾಗತ್ತೆ. ಇಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತಾ ಇವತ್ತಿನ ಸಿನಿಚಿಟ್ಟೆ ಅದರ ಹಾಡುಗಳು ಮಾತುಗಳು ಇಷ್ಟ ಆಯಿತು ಅಂತ ಭಾವಿಸ್ತಾ ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಲ್ಲ ಹಾಡು ಇಷ್ಟ ಆಗ್ತಿದೆ ನನಗೆ, ಆಪರೇಷನ್ ಡೈಮಂಡ್, ರಾಕೆಟ್ ಸಾಹಸಿಂಹ, ಚಕ್ರವ್ಯೂಹ ಎಲ್ಲ ಇಷ್ಟ ಅಂತ ಹೇಳ್ತಿರೋದು ನಾಗರತ್ನ ಅವರು ರಾಜಾಜಿನಗರದಿಂದ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಅಶ್ವಿನಿ ಅವರು ಹುಬ್ಳಿಯಿಂದ, ಹುಬ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಅವರು, ಅಪರಿಚಿತ ಸಿನಿಮಾ ನೋಡಿದ್ದೀನಿ ತುಂಬ ಇಷ್ಟ ಆಯಿತು ಅಂತಿರೋದು ಶ್ವೇತಾ ಎಸ್ ರಾವ್ ಸುಳ್ಯದಿಂದ. ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಇಮ್ಮಡಿ ಅವರು ಸಂದೇಶ ಕಳಿಸಿದ್ದಾರೆ, ಇಂತಹ ಗೀತೆಗಳನ್ನು ಆಯ್ಕೆ ಮಾಡಿದ ನಿಮಗೆ ಕೋಟಿ ವಂದನೆ ಅಂತಿರೋದು ಹೆಬ್ಬಾಳದಿಂದ ರಮೇಶ್ ಅವರು. ಶಿವಕೋಟೆಯಿಂದ

ತಿಮ್ಮರಾಜು ಅವರು ಸಂದೇಶ ಕಳಿಸಿದ್ದಾರೆ. ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಅಪರಿಚಿತ ಮೂವಿ ಸೂಪರ್ ಆಗಿದೆ, ಕಾಶಿನಾಥ್ ಅವರು ಡೈರೆಕ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಾರಾಯಣಾಚಾರಿ ಟೈಲರ್ ಮಳ್ಳೂರ್ ಹುಣಸೂರಿನಿಂದ ಬಾನಲೆ ಮಧುಚಂದ್ರಕ್ಕೆ ಮೂವಿ ಹಾಡು ಸೂಪರ್ ಆಗಿದೆ. ರಾಜರತ್ನ ಪೂಜಾ ವರ್ಣಿಕ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಸಮಯ 10:55 ಆಗಿ ಹೋಯಿತು. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ಗಳು ಬಂದಿದೆ. ಯೂ ಟರ್ನ್, ಕಾಂಗ್ರು, ಲವ್ ಯು ರಚ್ಚು, ಸೀತಾರಾಮ್ ಬಿನೋಯ್, ಶಾಖಾಹಾರಿ, ಕೇಸ್ ಆಫ್ ಕೊಂಡಣ, ದೃಶ್ಯ, ಯಥಾ ಯಥಾಹಿ, ನಟಸವಬಮ್ಮ, ಹಯಗ್ರೀವ, ಶಿವಾಜಿ ಸೂರತ್ಕಲ್, ವಿಕ್ರಾಂತ್ ದ್ರೋಣ, ರಂಗಿತರಂಗ, ಕವಲುದಾರಿ ಥರ ಸಾಕಷ್ಟು, ಇನ್ನೂ ಸಾಕಷ್ಟು ಮೂವೀಸ್ಗಳಿದೆ. ಸೊ ನಿಮಗೂ ಕೂಡ ಈ ಥರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಇಷ್ಟ ಇದ್ದರೆ ಖಂಡಿತ ಕನ್ನಡ ಚಿತ್ರರಂಗದಲ್ಲಿ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಮಾತಿಗೆ, ಮಾಹಿತಿಗೆ, ಸಂದೇಶಕ್ಕೆ, ಹಾಡಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಸ್ವಾತಿ. ಕೊನೆಯ ಗೀತೆ ಮೂಡಿ ಬರ್ತಿದೆ ನಟ ಸಾರ್ವಭೌಮ ಚಿತ್ರದಿಂದ. ಈ ಒಂದು ಚಿತ್ರ ಕೂಡ ಸೈಕಾಲಜಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಹೇಳ್ತಾ ಕೊನೆಯ ಗೀತೆ ಜತಿನ್ ರಾಜ್ ಅವರ ಧ್ವನಿಯಲ್ಲಿ ಕೇಳಿ, ಎಂಜಾಯ್ ಮಾಡಿ.

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಬಾನಲ್ಲಿ
4: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
5: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು, ಥಳ ಥಳ ಥಳ ಜಗ ಥಳ ಥಳ.
4: ಬಾನುಲಿಯಲ್ಲಿ
3: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
4: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
3: ಟ್ಯೂನ್ ಮಾಡಿ 101.3 ಎಫ್ಎಂ.
6: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
7: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
8: ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಬಿ AIR ಆಪ್ ಪರ್ ಮಿಲ್ತೆ.
9: ಆಕಾಶವಾಣಿ ಅನೇಕ ತಮಿಳ್ ನಿಗಳ್ಚಿಗಳು ನ್ಯೂಸ್ ಆನ್ AIR ಆಪಿಲ್ ಕಿಡೈಕ್ಕು.

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: माझा तुमचा जुळता तारा मधुर सुरांच्या बरसती धारा.
2: अहाँ सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं.
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸುಕೂನ್ ಕೆ ಪಾಲ್ ಆಪ್ಕೆ ಪಸ್ ಸಾರಿ ಕ್ಷಮಿಸಿ ಆಪ್ಕೆ ಪಸಂದ್ ಕಾರ್ಯಕ್ರಮಕ್ಕೆ ಮೊದಲ ಗೀತೆ ಮೂಡಿ ಬರ್ತಿದೆ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಕೇಳಿ ಎಂಜಾಯ್ ಮಾಡಿ.

ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡದ ವೀರನಾರಿ, ಧರ್ಮ ಹಾಗೂ ಸಂಸ್ಕೃತಿ ರಕ್ಷಿಸಿದ ವೀರವನಿತೆ ಬೆಳವಡಿ ಮಲ್ಲಮ್ಮನವರ ಜಯಂತ್ಯುತ್ಸವವೆಂದು ನಾಡಿನಾದ್ಯಂತ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಆಜಾದ್ ಹಿಂದ್ ಫೌಜ್ ಸಂಸ್ಥಾಪಕ ಕ್ರಾಂತಿಕಾರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪುಣ್ಯತಿಥಿಯಿಂದು ನಾಡಿನಾದ್ಯಂತ ನೇತಾಜಿ ಅವರ ಸ್ಮೃತಿಗೆ ಗೌರವಾರ್ಪಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಜ್ಞಾನ, ಭಕ್ತಿ ಮತ್ತು ಮಮತೆಯ ಸಾಗರವೆಂದೇ ಕರೆಯಲ್ಪಟ್ಟ ಸಂತ ಜ್ಞಾನೇಶ್ವರ ಮಹಾರಾಜರ ಜಯಂತಿ ಅಂಗವಾಗಿ ಇಂದು ಭಗವದ್ಗೀತೆಯ ಮೇಲೆ ಅವರು ಬರೆದ ಜ್ಞಾನೇಶ್ವರಿ ಗ್ರಂಥದ ಪಾರಾಯಣ ನಾಡಿನ ವಿವಿಧೆಡೆ ನಡೆಯಲಿದೆ. ಅಮೃತಾನುಭವ ಎಂಬ ಅವರ ಆಧ್ಯಾತ್ಮಿಕ ಕೃತಿ ಶ್ರೇಷ್ಠವಾದ ವಾರ್ಕರಿ ಭಕ್ತ ಸಂಪ್ರದಾಯವನ್ನು ನಾಡಿಗೆ ನೀಡಿದೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಗುಣಗಳ ಖಣಿ, ಆದರೂ ಹಿರಿಯರು ಜ್ಞಾನಿಗಳಿಗೆ ಗೌರವದಿಂದ ಎದ್ದು ನಿಂತು ನಮಸ್ಕರಿಸಿ ಆದರ್ಶಪ್ರಾಯನಾಗಿದ್ದಾನೆ. ಪ್ರತಿಯೊಬ್ಬರು

0: ಪಾಲಿಸಬೇಕಾದ ಆದರ್ಶವಿದು ಎಂದು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳು ನುಡಿದರು. ಧಾರವಾಡದ ಶ್ರೀಮದ್ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ ಕೈಗೊಂಡಿರುವ ಶ್ರೀಗಳು ಮಹರ್ಷಿ ವಾಲ್ಮೀಕಿ ಪಂಚಮಹಾಭೂತಗಳನ್ನು ಪರಿಭಾವಿಸಿ ಪೂಜಿಸುವುದರಿಂದ ಭಗವಂತನ ದರ್ಶನ ಹಾಗೂ ಮೌಲ್ಯಾದರ್ಶಗಳ ಸಾಕ್ಷಾತ್ಕಾರವಾಗುತ್ತದೆ, ಮಾನವರು ಮಾಧವರಾಗಬಲ್ಲರು ಎಂದರು. ಶ್ರಾವಣ ಮಾಸದ ಅಂಗವಾಗಿ ಧಾರವಾಡದ ಶ್ರೀ ಉಳುವಿ ಬಸವೇಶ್ವರ ದೇವಸ್ಥಾನ ಧರ್ಮಫಂಡ್ ಸಂಸ್ಥೆ ನಿತ್ಯ ಸಂಜೆ 6:30ಕ್ಕೆ ಯಾದವಾಡ್ ಮುಳಮುತ್ತಲದ ಶ್ರೀ ಸಿದ್ಧಾರೂಢ ಮಠದ ಆನಂದಧಾಮದ ಡಾ ಶ್ರೀ ಆನಂದ ಮಹಾಸ್ವಾಮಿಗಳು ಅಲ್ಲಮ ಪ್ರಭುಗಳ ವಚನ ಪ್ರವಚನ ನಡೆಸಿಕೊಡುತ್ತಿದ್ದಾರೆ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ ಆಪರೇಷನ್ ರೈಸ್, ನಿರಾಕರಿಸಿ ತಿಳಿಸಿ ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರಶೆಟ್ಟಿಕೊಪ್ಪ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಾರ್ವಜನಿಕ ಸಹಭಾಗಿತ್ವದ ಜಾಗೃತಿಯಿಂದ ಮದ್ಯ ಮಾರಾಟ ಸಂಪೂರ್ಣ ನಿಂತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ತಜ್ಞ ಡಾ ಪ್ರಕಾಶ್ ಭಟ್.
1: ಗದಗ ಹಾಗೂ ಧಾರವಾಡ ಜಿಲ್ಲೆಯ 12 ಹಳ್ಳಿಗಳಲ್ಲಿ ಸ್ವಗ್ರಾಮ ನಮ್ಮೂರು ಅಂತನ್ನುವ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಯೋಜನೆ ಅಂತ ಬೇರೆ ಏನು ಸಹಾಯ ಹಳ್ಳಿಗರಿಗಿಲ್ಲ. ಹಳ್ಳಿಯವರು ತಮ್ಮನ್ನೇ ತಾವು ಗ್ರಾಮ ವಿಕಾಸ ಸಮಿತಿ ಅಂತ ಆರಿಸಿಕೊಂಡು ತಮ್ಮ ಹಳ್ಳಿಯ ಸಮಸ್ಯೆಗಳನ್ನ ತಾವೇ ಅರ್ಥ ಮಾಡಿಕೊಂಡು ಪರಿಹಾರಕ್ಕಾಗಿ ತಾವೇ ದುಡಿಯುವುದು. ಸುರಶೆಟ್ಟಿಕೊಪ್ಪ ಎಂಬ ಕಲಗಡಿಗೆ ತಾಲೂಕಿನ ಹಳ್ಳಿಯವರು ತಮ್ಮಲ್ಲಿ ಕುಡಿತ ಬಹಳ ಹೆಚ್ಚಾಗಿದೆ ಅಂತನ್ನುವುದನ್ನ ಗುರುತಿಸಿಕೊಂಡು ಅದರ ಪರಿಹಾರಕ್ಕಾಗಿ ಕಚೇರಿಗಳನ್ನ ಅಧಿಕಾರಿಗಳನ್ನ ಸಂಪರ್ಕಿಸಿ 5 ಹಳ್ಳಿಗಳನ್ನ ಮುಚ್ಚಿಸಲಿಕ್ಕೆ ಸದ್ಯಕ್ಕಂತೂ ಸಾಧ್ಯ ಆಗಿದೆ. ಕುಡಿತಕ್ಕೆ ಬಲಿಯಾಗುವಂತಹ ಜನರ ಸಂಖ್ಯೆ ಕಡಿಮೆ ಆಗಬಹುದು, ಹಾವಳಿಯೂ ಕಡಿಮೆ ಆಗಬಹುದು ಅಂತನ್ನೋದು ಕಣ್ಣಿಗೆ ಕಾಣ್ತಾ ಇರುವಂತಹದ್ದು.
0: ಯೋಜನೆಗಳ ಅನುಷ್ಠಾನಕ್ಕೆ ಕಾಲಮಿತಿ ನಿಗದಿಪಡಿಸಬೇಕು, ಯಾವುದೇ ಕಾರಣಕ್ಕೂ ವಿಳಂಬಕ್ಕೆ ಅವಕಾಶ ನೀಡಬಾರದು ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಇಲಾಖೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಚಿವರಾಗಿ ನಿನ್ನೆ ಅಧಿಕಾರ ಸ್ವೀಕರಿಸಿ ಮೊದಲ ದಿನವೇ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಿಗೆ 14 ಮತ್ತು 16ನೇ ಹಣಕಾಸು ಆಯೋಗಗಳ ಅನುದಾನಗಳ ಹಂಚಿಕೆಯ ತಾರತಮ್ಯ ಸರಿಪಡಿಸಲು ಮುಖ್ಯಮಂತ್ರಿಯವರೊಂದಿಗೆ ನಿಯೋಗದಲ್ಲಿ ತೆರಳಿ ಸಂಬಂಧಪಟ್ಟ ಎಲ್ಲ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿ ಸಮಾಲೋಚಿಸಲು ಪೌರಾಡಳಿತ ಖಾತೆ ಸಚಿವ ಎಚ್ಸಿ ಬಾಲಕೃಷ್ಣ ನಿರ್ಧರಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ಕೇಂದ್ರದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ಚಿತ್ರದುರ್ಗದ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಸೊಸೈಟಿ ಆವರಣದಲ್ಲಿ ಈ ತಿಂಗಳ 25ನೇ ತಾರೀಖಿನಿಂದ ಅಕ್ಟೋಬರ್ 8ರವರೆಗೆ ಸ್ವಉದ್ಯೋಗ ಹಾಗೂ ಕೌಶಲ್ಯಾಭಿವೃದ್ಧಿ ತರಬೇತಿ ಶಿಬಿರ ಆಯೋಜಿಸಿದೆ. ಹೆಚ್ಚಿನ ಮಾಹಿತಿಗೆ ಆಸಕ್ತರು ಕೌಶಲ್ಯಾಭಿವೃದ್ಧಿ ಇಲಾಖೆ ಸಹಾಯಕ ನಿರ್ದೇಶಕ ಸೂರಜ್ ಕುಮಾರ್ ಅವರನ್ನು ಸಂಪರ್ಕಿಸಬಹುದು. ಪ್ರಧಾನಮಂತ್ರಿ ಇಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಟಿವ್ ವೆಹಿಕಲ್ ಎನ್ಹ್ಯಾನ್ಸ್ಮೆಂಟ್ ಪಿಎಂ ಇ ಡ್ರೈವ್ ಯೋಜನೆ ಅಡಿ ದೇಶಾದ್ಯಂತ ಸಾರ್ವಜನಿಕ ಇವಿ ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪಿಸಲು 2,000 ಕೋಟಿ ರೂಪಾಯಿ ಮೀಸಲಿಡಲಾಗಿದ್ದು ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ 515 ಚಾರ್ಜಿಂಗ್ ಕೇಂದ್ರಗಳು ಸೇರಿದಂತೆ ಒಟ್ಟು 1,200ಕ್ಕೂ ಅಧಿಕ ಕೇಂದ್ರಗಳನ್ನು ತೆರೆಯಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ಬೀದರ್ ತಾಲೂಕು ಚೊಂಡಿ ಗ್ರಾಮದ ಸಮೀಪದ ಅರಣ್ಯದಲ್ಲಿ ಕೃಷ್ಣಮೃಗ ಭೇಟಿಯಾಡಿದ ಆರೋಪದ ಮೇಲೆ ಕಲಬುರಗಿ ಜಿಲ್ಲೆ ಚಿಂಚೋಳಿಯ 3ರನ್ನು ಗ್ರಾಮಸ್ಥರ ಸಹಕಾರದಿಂದ ಜನವಾಡ್ ಪೊಲೀಸ್ ಠಾಣೆ ಸಿಬ್ಬಂದಿ ಬಂಧಿಸಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಫ್ಎಂ ರೈನ್ಬೋನಲ್ಲಿ ಈಗ ನಾನಿದ್ದೀನಿ ನಿಮ್ಮ ಜೊತೆನಲ್ಲಿ, ನಿಮ್ಮ ಗೆಳತಿ ಪದ್ಮಾ ಶಿವಮೊಗ್ಗ. ಇವತ್ತು ಸ್ಯಾಂಡಲ್ವುಡ್ಡಲ್ಲಿ ಒಂದು ರೌಂಡ್ ಹಾಕೋಣ, ಏನೇನು ನಡೀತಾ ಇದೆ, ಯಾರು ಯಾವ ಸಿನಿಮಾ ಮಾಡ್ತಾ ಇದ್ದಾರೆ, ಇದೆಲ್ಲ ಮಾಹಿತಿಗಳ ಜೊತೆನಲ್ಲಿ ಹಳೆಯ ಹೊಸ ಗೀತೆಗಳ ಸುಮಧುರವಾದಂಥ ಒಂದು ಅನುಭವವನ್ನು ಕೊಡೋದಕ್ಕೆ ನಾನು ಬಂದಿದ್ದೀನಿ. ಈಗ ನಿಮ್ಮ ಜೊತೆನಲ್ಲಿ 1 ಗಂಟೆ ಕಾಲ ನಾನು ಹಾಡುಗಳನ್ನು ಪ್ಲೇ ಮಾಡ್ತೀನಿ, ಮಾಹಿತಿಯನ್ನು ನೀಡ್ತೀನಿ. ಸ್ನೇಹಿತರೆ ಬನ್ನಿ, ಮೊದಲಿಗೆ ಬಿಂದಾಸ್ ಚಿತ್ರದ ಒಂದು ಹಾಡನ್ನು ಕೇಳೋಣ. ಉದಿತ್ ನಾರಾಯಣ್ ಮತ್ತು ಸೌಮ್ಯ ರಾವ್ ಹಾಡಿದ್ದಾರೆ ಈ ಹಾಡನ್ನು. ಕವಿರಾಜ್ ಅವರು ಹಾಡು ಬರೆದಿದ್ದಾರೆ, ಗುರುಕಿರಣ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ನೀವು ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಎಫ್ಎಂ ರೈನ್ಬೋನಲ್ಲಿ ಸುಮಧುರವಾದ ಗೀತೆಗಳ ಜೊತೆನಲ್ಲಿ ಈಗ ನಿಮಗೊಂದು ಮಾಹಿತಿಯನ್ನು ಕೊಡೋಕೆ ಬಂದಿದ್ದೀನಿ. ಸಿನಿಮಾ ರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ, ಸ್ಯಾಂಡಲ್ವುಡ್ಡಲ್ಲಿ ಈಗ ಒಂದು ಭಂಡಾರಿ ಬ್ರದರ್ಸ್ ಅಂತಲೇ ಹೆಸರು ಮಾಡಿರೋವಂಥ ನಿರ್ದೇಶಕ, ನಟ ಇಬ್ಬರೂ ಕೂಡ ಈಗ ಹೊಸ ಸಿನಿಮಾನ ಕೈಗೆತ್ತಿಕೊಂಡಿದ್ದಾರೆ ಅನ್ನೋದೊಂದು ಸುದ್ದಿ ಬಂದಿದೆ. ಅಂದರೆ ಅನೂಪ್ ಭಂಡಾರಿ, ನಿರೂಪ್ ಭಂಡಾರಿ, ನಿಮಗೆ ಗೊತ್ತಿರ್ಬೋದು ರಂಗಿ ತರಂಗ ಎಂಥ ಸೂಪರ್ ಹಿಟ್ ಸಿನಿಮಾ ಅಂತೇಳಿ. ಬಾಹುಬಲಿ ಚಿತ್ರ ರಿಲೀಸ್ ಆದ ಟೈಮಲ್ಲೇ ಇವರು ಕೂಡ ರಂಗಿ ತರಂಗ ಮೊಟ್ಟ ಮೊದಲ ಚಿತ್ರ. ಚಿತ್ರರಂಗದ ಅನುಭವ ಇಲ್ಲದೇ ಇದ್ರೂ ಕೂಡ ಆ ಸಿನಿಮಾವನ್ನು ತೆರೆಗೆ ತಂದು ಒಂದು ರೀತಿಯಲ್ಲಿ ದೊಡ್ಡ ಸೂಪರ್ ಹಿಟ್ ಅನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟರು ಅಂತಾನೆ ಹೇಳ್ಬೋದು. ಅದಾದ ನಂತರ ಕೆಲವು ಸಿನಿಮಾಗಳನ್ನ ಮಾಡಿದ್ರು, ಆದರೆ ರಂಗಿ ತರಂಗದ ಯಶಸ್ಸನ್ನ ನೋಡಿದಂತ ಪ್ರೇಕ್ಷಕರು ಮತ್ತೊಂದು ಅಂಥದೇ ಸಿನಿಮಾಗಾಗಿ ಇನ್ನೂ ಕಾಯ್ತಿದ್ದಾರೆ ಅಂತ ಹೇಳ್ಬೋದು. ಈಗ ನಿರೂಪ್ ಭಂಡಾರಿ ನಟನೆಯ ಒಂದು ಮತ್ತೊಂದು ಸಿನಿಮಾಗೆ ಈಗ ಅನೂಪ್ ಭಂಡಾರಿ ಅವರು ಆಕ್ಷನ್ ಕಟ್ ಹೇಳ್ತಿದ್ದಾರೆ ಅನ್ನೋದು ಮಾಹಿತಿ ಬಂದಿದೆ. ಆದರೂ ಅವರು ಅಧಿಕೃತವಾಗಿ ಇನ್ನೂ ನಮಗೆ ಆ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಆದರೆ ವಿಷಯ ಈಗಾಗಲೇ ಹೊರಗೆ ಬಂದಿದೆ, ಈ ಚಿತ್ರದಲ್ಲಿ ಮತ್ತೊಬ್ಬ ಸ್ಟಾರ್ ನಟಿ ಅಂತ ಹೇಳ್ಬೋದು. ಅಂದರೆ KGF ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದಂಥ ನಟಿ ಅವರು ನಾಯಕಿಯಾಗಿ ನಟಿಸ್ತಿದ್ದಾರೆ ಈ ಸಿನಿಮಾದಲ್ಲಿ ನಿರೂಪ್ ಭಂಡಾರಿ ಜೊತೆನಲ್ಲಿ ಅನ್ನೋದು ಕೂಡ ಗೊತ್ತಾಗಿದೆ. ಮತ್ತಷ್ಟು ಈ ಸಿನಿಮಾ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ. ಈಗೊಂದು ಹಾಡು ಕೇಳೋಣ. ಉಗ್ರಾವತಾರ ಚಿತ್ರದ ಈ ಹಾಡು ಗಿರಿಜಾ ಸಿದ್ದಿ ಮತ್ತು ಗೀತಾ ಸಿದ್ದಿ ಇವರಿಬ್ಬರೂ ಕೂಡ ಹಾಡನ್ನು ಬರೆದಿದ್ದಾರೆ, ಹಾಗೆ ಹಾಡಿದ್ದಾರೆ. ಕೃಷ್ಣ ಬಸರೂರವರು ಈ ಹಾಡಿಗೆ ಸಂಗೀತವನ್ನು ನೀಡಿದ್ದಾರೆ. ಬನ್ನಿ ಕೇಳೋಣ.

ಎಫ್ ಎಂ ರೈನ್ಬೋನಲ್ಲಿ ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಈಗೊಂದು ಹಾಡನ್ನು ಕೇಳಿದ್ರೆ, ಇದು ಒಂದು ಸಿದ್ದಿ ಸಮುದಾಯದ ಒಂದು ಫೋಕ್ ಸಾಂಗ್ ಥರ ಇದೆ ಅಂತಲೇ ಹೇಳ್ಬೋದು. ಫೋಕ್ ಸಾಂಗೆ ಅದನ್ನು ಸಿನಿಮಾಗೆ ಅವರು ಬೇಕಾದ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ರು. ಸಿದ್ದಿ ಸಮುದಾಯದೇ ಗಾಯಕರು ಇಬ್ಬರು ಹಾಡಿದರು. ಈಗ ನಾನು ಒಂದು ಸಿನಿಮಾ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಿದ್ದೆ. ಆ ಸಿನಿಮಾ ನಿರೂಪ್ ಭಂಡಾರಿ ಮತ್ತು ಅನೂಪ್ ಭಂಡಾರಿ ಅವರ ಕಾಂಬಿನೇಷನ್ದು ಅಂತ ಹೇಳಿದೆ. ಇದಕ್ಕೆ ಮುಂಚೆ ಅನೂಪ್ ಭಂಡಾರಿ ಅವರು ನಿರೂಪ್ ಭಂಡಾರಿಗೆ ಒಂದು ಸಿನಿಮಾವನ್ನು ಡೈರೆಕ್ಷನ್ ಮಾಡಿದರು, ಅದು ರಾಜರಥ ಅಂತೇಳಿ. ಅದಾದಮೇಲೆ ವಿಕ್ರಾಂತ್ ರೋಣದಲ್ಲಿ ಕೂಡ ನಿರೂಪ್ ಭಂಡಾರಿ ಆ್ಯಕ್ಟ್ ಮಾಡಿದ್ರು. ಅದರಲ್ಲಿ ವಿಲನ್ ಕ್ಯಾರೆಕ್ಟರ್ಲ್ಲಿ ಅವರು ಕಾಣಿಸ್ಕೊಂಡಿದ್ರು. ಅಂದರೆ ಚಾಕ್ಲೇಟ್ ಹೀರೋ ಆಗಿ ಮೊದಲು ನಡೆಸಿದಂಥ ಸಿನಿಮಾಗಳು, ನಂತರ ಸುದೀಪ್ ನಟನೆಯ ವಿಕ್ರಾಂತ್ ರೋಣದಲ್ಲಿ ವಿಲನ್ ಕ್ಯಾರೆಕ್ಟರು, ಅದಾದಮೇಲೆ ಕೂಡ ಒಂದು ಎರಡು ಚಿತ್ರದಲ್ಲಿ ಒಂದು ಪೋಷಕ ಪಾತ್ರ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನು ಮಾಡಿದರು. ಅದಲ್ಲದೆ ನಾಯಕರಾಗಿ ಆದಿಲಕ್ಷ್ಮಿ ಪುರಾಣ, ವಿಂಡೋ ಸೀಟ್ ಚಿತ್ರಗಳಲ್ಲಿ ನಟಿಸಿದರು. ಈಗ ಅವರು ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅನ್ನೋಂಥ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಅದಕ್ಕೂ ಮೊದಲೇ ಈಗ ಅನೂಪ್ ಭಂಡಾರಿ ಕೂಡ ತುಂಬ ಬ್ಯುಸಿ ಇದ್ದಾರೆ. ಅವರು ಕಿಚ್ಚ ಸುದೀಪ್ಗೆ ಇನ್ನೊಂದು ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಿದ್ದಾರೆ. ಅದ್ಯಾವುದು ಅನ್ನೋದನ್ನು ಮತ್ತೆ ಮುಂದೆ ಹೇಳ್ತೀನಿ ನಾನು. ಈಗ ಈ ಹೊಸ ಚಿತ್ರ, ತಮ್ಮ ತಮ್ಮನಿಗಾಗಿ ಅವರು ಮಾಡ್ತಿರುವಂಥ ಸಿನಿಮಾದ ಶೂಟಿಂಗ್ ಜೋರಾಗಿ ನಡೀತಾ ಇದೆ ಅಂತ ಗೊತ್ತಾಗಿದೆ. ಬನ್ನಿ ಇನ್ನಷ್ಟು ಮಾಹಿತಿನ ಹೇಳೋದಕ್ಕೂ ಮುಂಚೆ ಒಂದು ಹಾಡು ಕೇಳೋಣ. ಕೋಟಿಗೊಬ್ಬಟ್ಟು ಚಿತ್ರದ ಈ ಹಾಡು ಶ್ರೇಯ ಘೋಷಾಲ್ ಮತ್ತು ವಿಜಯ ಪ್ರಕಾಶ್ ಅವರು ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂಥ ಹಾಡಿಗೆ ಇಮಾನ್ ಡಿ ಅವರು ಸಂಗೀತ ನೀಡಿದ್ದಾರೆ.

ಜೋರಾಗಿ ನಡೀತಿದೆ ಅಂತ ಕೂಡ ಗೊತ್ತಾಗಿದೆ. ಅದು ನಿರುಪ್ ಭಂಡಾರಿ ನಾಯಕರಾಗಿ ನಟಿಸಿರುವಂಥ ಚಿತ್ರದಲ್ಲಿ ಅವರಿಗೆ ನಾಯಕಿಯಾಗಿ ಶ್ರೀನಿಧಿ ಶೆಟ್ಟಿ ಅವರು ನಟಿಸ್ತಿದ್ದಾರೆ ಅಂತ ಸುದ್ದಿ ಬಂದಿದೆ. ಅಂದರೆ KGF ಚಿತ್ರದಲ್ಲಿ ಎರಡು ಚಿತ್ರದಲ್ಲಿ ಶ್ರೀನಿಧಿ ಶೆಟ್ಟಿ ನಟಿಸಿದ್ರು. ಮೊದಲ ಚಿತ್ರ ಅವರು ಕನ್ನಡ ಚಿತ್ರ ಮಾಡಿದ್ದು ಮತ್ತು ಚಿತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೇನೆ KGF ಚಿತ್ರದಿಂದ, ಯಾಕಂದರೆ 2016 ಸೂಪರ್ ನ್ಯಾಷನಲ್ ಪೆಜೆಂಟ್ ಆಗಿ ಅವರು ಆಯ್ಕೆಯಾದರು. ಹಾಗೆ ಆಯ್ಕೆಯಾದ ತಕ್ಷಣವೇ ಅವರಿಗೆ ಆಫರ್ ಬಂದಿದ್ದು KGF ಯಶ್ ನಟನೆಯ KGF ಚಿತ್ರಕ್ಕೆ. ಅದು 2018 ರಿಲೀಸ್ ಆಯಿತು. ಅದಾದ ಮೇಲೆ ಮತ್ತೆ ಸೀಕ್ವೆಲ್ KGF 2 ಕೂಡ ಅವರು ನಾಯಕಿಯಾಗಿ ನಟಿಸಿದ್ರು. ಇನ್ನೂ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತೀನಿ. FM ರೈನ್ಬೋ ಹಾಗೆ ಕೇಳ್ತಾ ಇರಿ, ಎಂಜಾಯ್ ಮಾಡಿ. ಈಗ ಒಂದು ಹಾಡು, ಪರಮಾತ್ಮ ಚಿತ್ರದ ಈ ಹಾಡು ಸೋನು ನಿಗಮ್ ಹಾಡಿದ್ದಾರೆ. ಜೈನ್ ಕಾಕಿಣಿ ಈ ಹಾಡನ್ನು ಬರ್ತಿದ್ದಾರೆ. ಹರಿಕೃಷ್ಣ ವಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಬನ್ನಿ ಕೇಳೋಣ.

ಅದಾದ್ಮೇಲೆ ಒಂದು ತಮಿಳು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು, ಹಾಗೆ ತೆಲುಗು ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡಿದ್ರು. ಅದು ತಮಿಳಿನ ಕೋಬ್ರಾ ಅನ್ನೋಂಥ ಸಿನಿಮಾ, ತೆಲುಗಿನಲ್ಲಿ ಹಿಟ್ ದ ಥರ್ಡ್ ಕೇಸ್ ಅನ್ನೋಂಥ ಸಿನಿಮಾ, ಮತ್ತು ಇನ್ನೊಂದು ತೆಲುಗು ಸಿನಿಮಾ ತೆಲುಸು ಕದಾ ಅನ್ನೋಂಥ ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡಿದರು. ದೊಡ್ಡ ಸ್ಟಾರ್ ನಟರ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದರು, ಆದರೆ ಕನ್ನಡದಲ್ಲಿ ಅವರು ಮತ್ತೆ ನಟಿಸಿರಲಿಲ್ಲ. ಈಗ KGF ನಂತರ ಮತ್ತೆ ಅವರು ಸ್ಯಾಂಡಲ್ವುಡ್ಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕನ್ನಡದ ನಟಿ, ಬೆಂಗಳೂರಿನವರೇ ಆದಂಥ ಶ್ರೀನಿಧಿ ಶೆಟ್ಟಿ ಈಗ ಹೊಸ ಕನ್ನಡ ಚಿತ್ರದಲ್ಲಿ ನಿರುಪ್ ಭಂಡಾರಿ ಜೊತೆಯಲ್ಲಿ ನಟಿಸ್ತಾ ಇದ್ದಾರೆ. ಸ್ನೇಹಿತರೆ, ಈಗ ಒಂದು ಹಾಡನ್ನು ಕೇಳೋಣ ಬನ್ನಿ. ದಿ ಡೆವಿಲ್ ಚಿತ್ರದ ಈ ಹಾಡು ಕಪಿಲ್ ಕಪಿಲಾನ್ ಅವರು ಹಾಡಿದ್ದಾರೆ, ಹಾಗೆ ಚಿನ್ಮಯಿ ಶ್ರೀಪಾದ ಅವರು ದನಿಗೊಡಿಸಿದ್ದಾರೆ. ಪ್ರಮೋದ್ ಮರವಂತೆ ಈ ಹಾಡನ್ನು ಬರೆದಿದ್ದಾರೆ. ಅಜನೀಶ್ ಬಿ ಲೋಕನಾಥ್ ಅವರು ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಎಫ್ಎಂ ರೈನ್ಬೋನಲ್ಲಿ ನವಿಲುಗರಿ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ. ಸ್ನೇಹಿತರೆ, ನಾನು ಹೇಳ್ತಾ ಇದ್ದೆ, ಶ್ರೀನಿಧಿ ಶೆಟ್ಟಿ ಅವರು ಹೊಸ ಸಿನಿಮಾದಲ್ಲಿ ನೀರೂಪ್ ಭಂಡಾರಿಗೆ ನಾಯಕಿಯಾಗಿ ನಟಿಸ್ತಿದ್ದಾರೆ ಅಂತ. ಅವರು ಇದಕ್ಕೆ ಮೊದಲು KGF 2 ಎರಡು ಸೀಕ್ವೆಲ್ಗಳಲ್ಲಿ ನಟಿಸಿದ್ರಲ್ಲ, ಅದಾದ ನಂತರ ಅದರಲ್ಲೇ ಅವ್ರದ್ದು 6 ವರ್ಷ ಕಳೆದೋಯ್ತು ಅಂತಲೇ ಹೇಳ್ಬೋದು. ಅದಾದ ನಂತರ ಅವರು 2022 KGF 2 ರಿಲೀಸ್ ಆಯಿತು.

ಎಫ್ಎಂ ರೈನ್ಬೋನಲ್ಲಿ ನವಿಲುಗರಿ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ, ನಿಮ್ಮ ಗೆಳತಿ ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಈಗ ಒಂದು ಹೊಸ ಚಿತ್ರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದು ರವಿಚಂದ್ರನ್ ಅವರ ಪುತ್ರ ವಿಕ್ರಮ್ ರವಿಚಂದ್ರನ್ ಅವರು ನಟಿಸಿರುವಂಥ ಚಿತ್ರ ಮುದೋಳ್ ಅನ್ನುವಂಥ ಚಿತ್ರ. ಈ ಚಿತ್ರದ ಟೈಟಲ್ ಕೂಡ ರವಿಚಂದ್ರನ್ ಅವರೇ ತನಗೆ ನೀಡಿದ್ದು ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಹಾಗೆ ಇವರು ಚಿತ್ರ ನಿರ್ಮಾಣ ಕೂಡ ಮಾಡ್ತಾ ಇದ್ದಾರೆ. ಈ ಚಿತ್ರದ ಚಿತ್ರೀಕರಣ ಈಗಾಗಲೇ ಬಹುತೇಕ ಮುಗ್ದಿದೆ. ರಿಲೀಸ್ಗಾಗಿ ಅವರು ದಿನಾಂಕವನ್ನು ಕೂಡ ಕಾಯ್ತಾ ಇದ್ದಾರೆ, ಮತ್ತು ಆಡಿಯೋ ರಿಲೀಸ್ ಮಾಡಬೇಕಂತ ಇದ್ದಾರೆ. ಇದೆಲ್ಲದರ ನಡುವೆ ಶಾಂತಿ ಕ್ರಾಂತಿ, ನಿಮಗೆಲ್ಲ ಗೊತ್ತಿರ್ಬೋದು, ಸೂಪರ್ ಹಿಟ್ ಸಿನಿಮಾ, ಜನಪ್ರಿಯವಾದಂಥ ಚಿತ್ರ, ರವಿಚಂದ್ರನ್ ನಟನೆಯ ಚಿತ್ರ, ಹಳೆಯ ಚಿತ್ರ. ಆದರೆ ಇವತ್ತಿಗೂ ಕೂಡ ಆ ಸಿನಿಮಾನ ನೋಡೋದಕ್ಕೆ ಎಲ್ರಿಗೂ ಕಾತರ. ಅಂದರೆ ಅವರ ಅಭಿಮಾನಿಗಳಂತೂ ಮತ್ತೆ ರಿಲೀಸ್ ಮಾಡಿ ಅಂತ ಒತ್ತಡ ಹಾಕ್ತಾನೆ ಇದ್ದಾರೆ. ಈಗ ಅದಕ್ಕೆ ರವಿಚಂದ್ರನ್ ಅವರ ಪುತ್ರ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಖಂಡಿತ ಶಾಂತಿ ಕ್ರಾಂತಿ ಚಿತ್ರವನ್ನ ನಾವು ರಿಲೀಸ್ ಮಾಡ್ತೀವಿ, ಮತ್ತೆ ಬಿಡುಗಡೆ ಮಾಡ್ತೀವಿ. ಆದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ, ದಿಢೀರಂತ ಒಂದು ತಿಂಗಳು ಎರಡು ತಿಂಗಳಲ್ಲಿ ನಾವು ರಿಲೀಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅಂದರೆ ಟೆಕ್ನಿಕಲ್ ಇಶ್ಯೂ, ಅಂದರೆ ಆ ಚಿತ್ರ ತುಂಬ ಹಳೆಯ ಕಾಲದ ಒಂದು ಟೆಕ್ನಾಲಜಿನ ಬಳಸಿ ಮಾಡಿರುವಂಥ ರೀಲ್ನಲ್ಲಿರುವಂಥ ಸಿನಿಮಾ. ಹಾಗಾಗಿನೇ ಈಗ ಆ ಸಿನಿಮಾನ ಅಪ್ಗ್ರೇಡ್ ಮಾಡಬೇಕಾಗಿದೆ, ಡಿ ಐ ಮತ್ತೆ ಮಾಡಬೇಕಾಗಿದೆ, ಎಲ್ಲ ಟೆಕ್ನಿಕಲ್ ವಿಭಾಗಗಳಲ್ಲಿ ಕೂಡ ಮತ್ತೆ ಅದಕ್ಕೆ ಹೊಸ ರೀತಿಯ ಒಂದು ತಂತ್ರಗಾರಿಕೆಯನ್ನು ಅಳವಡಿಸಿಬಿಟ್ಟು ರಿಲೀಸ್ ಮಾಡಬೇಕಾಗಿದೆ. ಹಾಗಾಗಿನೇ ಅವರು ಇದು ಎಷ್ಟು ದಿನ ತಗೊಳ್ಳೋದಕ್ಕೆ ತಗೊಳ್ಳುತ್ತೆ ಅಂತ ಗೊತ್ತಿಲ್ಲ, ಒಂದು ವರ್ಷ ಬೇಕಾದರೂ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅಭಿಮಾನಿಗಳು ಶಾಂತಿ ಕ್ರಾಂತಿ ಅನ್ನೋ ಸಿನಿಮಾನ ನೋಡಬೇಕು ಅಂದರೆ ಇನ್ನೊಂದು ವರ್ಷನಾದರೂ ಕಾಯಬೇಕಾಗುತ್ತೆ ಅಂತಲೇ ಅನಿಸುತ್ತೆ. ಬನ್ನಿ ಈಗ ಒಂದು ಹಾಡು ಕೇಳೋಣ. ಶಾಂತಿ ಕ್ರಾಂತಿ ಚಿತ್ರದ ಈ ಹಾಡು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿದ್ದಾರೆ. ಹಂಸಲೇಖ ಅವರು ಹಾಡನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ರೈನ್ಬೋನಲ್ಲಿ ನವಿಲುಗರಿ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಸ್ನೇಹಿತರೆ, ಕೆಲವರು ಮೆಸೇಜ್ ಮಾಡಿದರೆ, ಶಾಂತಾಚಾರ್ ಬಡಗೇರ ಕೊಕ್ಕನೂರು ಹರಿಹರದಿಂದ ನವಿಲುಗರಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತೇಳಿ ಮೆಸೇಜ್ ಮಾಡಿದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಸ್ನೇಹಿತರೆ, ನಾನು ನಿಮಗೆ ಸಿನಿಮಾ ರಂಗದ ಒಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೆ. ಈಗ ಒಂದು ಹಾಡು ಕೇಳ್ಬಿಡೋಣ. ಪಲ್ಲವಿ ಅನುಪಲ್ಲವಿ ಚಿತ್ರದ ಈ ಹಾಡು ಎಷ್ಟು ಜನಕ್ಕೆ ಹಾಡಿದ್ದಾರೆ, ಆರ್ ಎನ್ ಜಯಗೋಪಾಲ್ ಅವರು ಈ ಹಾಡನ್ನು ಬರ್ತಿದ್ದಾರೆ. ಇಳಿಯರಾಜ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಬನ್ನಿ ಕೇಳೋಣ.

ಸ್ನೇಹಿತರೆ, ಕಾಂತಾರ ಚಿತ್ರದಲ್ಲಿ ಮಿಂಚಿದಂತಹ ನಟಿ ರುಕ್ಮಿಣಿ ವಸಂತ್ ನಿಮ್ಗೆಲ್ಲರಿಗೂ ಗೊತ್ತು. ಈಗ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಕೂಡ ಪ್ರಮುಖವಾದಂಥ ಪಾತ್ರದಲ್ಲಿ ನಟಿಸಿದ್ದಾರೆ, ಯಶ್ ನಾಯಕನಾಗಿ ನಟಿಸಿರುವಂಥ ಚಿತ್ರ. ಈಗ ಇವರು ತಮಿಳು ತೆಲುಗಲ್ಲ ನಟಿಸೋದ್ರ ಜೊತೆಯಲ್ಲೇ ಮಲಯಾಳಂ ಚಿತ್ರದಲ್ಲಿ ಕೂಡ ನಟಿಸ್ತಿದ್ದಾರೆ. ಅಂದರೆ ಸೂಪರ್ ಸ್ಟಾರ್, ಮಲಯಾಳಂ ಚಿತ್ರರಂಗದ ಸೂಪರ್ ಸ್ಟಾರ್ ನಿವಿನ್ ಪೌಲಿ ಅವರ ಚಿತ್ರದಲ್ಲಿ ಅವರ ಜೊತೆಯಲ್ಲಿ ನಾಯಕಿಯಾಗಿ ಇವರು ಕಾಣಿಸ್ಕೊಂಡಿದ್ದಾರೆ. ಒಂದು ಎಷ್ಟೊಂದು ಅವ್ರಿಗೆ ಆಫರ್ಗಳು ಬರ್ತಾ ಇದೆ ಅಂತಂದರೆ ಒಂದು ಉಜ್ವಲವಾದಂಥ ಭವಿಷ್ಯವನ್ನು ಅವರು ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ಒಂದು ಹಾಡು ಕೇಳೋಣ ಬನ್ನಿ. ಈಗ ಅನೂಪ್ ಸಿಳಿನ್ ಈ ಹಾಡನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಅನೂಪ್ ಸಿಳಿನ್ ಹಾಡಿದ್ದಾರೆ ಈ ಹಾಡನ್ನು, ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಅರಸು ಅಂತಾರೆ ಅವರು ಈ ಹಾಡನ್ನು ಬರ್ತಿದ್ದಾರೆ. ಸಿದ್ಲಿಂಗು 2 ಚಿತ್ರದ ಈ ಹಾಡು ನಿಮಗಾಗಿ.

0: ಎಫ್ಎಂ ರೈನ್ಬೋನಲ್ಲಿ ನಾನು ರುಕ್ಮಿಣಿ ವಸಂತ್ ಅವರು ನಟಿಸಿರುವಂಥ ಮಲಯಾಳಂ ಸಿನಿಮಾದ ಬಗ್ಗೆ ನಾನು ಹೇಳ್ತಾ ಇದ್ದೆ ಸ್ನೇಹಿತರೆ. ಈ ಸಿನಿಮಾ ಜೊತೆಯಲ್ಲಿ ಅವರು ಇನ್ನೂ ತೆಲುಗು ಚಿತ್ರ ಒಂದರಲ್ಲಿ ನಟಿಸ್ತಾ ಇದ್ದಾರೆ, ಅದು ಪ್ರಶಾಂತ್ ನೀಲ್ ಡೈರೆಕ್ಷನ್ ಸಿನಿಮಾ, ಅದು ಬಿಗ್ ಬಜೆಟ್ ಸಿನಿಮಾ ಡ್ರ್ಯಾಗನ್ ಅಂತೇಳಿ. ಈ ಚಿತ್ರದಲ್ಲಿ ಕೂಡ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮತ್ತೊಂದು ತೆಲುಗು ಸಿನಿಮಾ ಅಪ್ಪುಡೋ ಇಪ್ಪುಡೋ ಎಪ್ಪುಡೋ ಅನ್ನೋಂಥ ಸಿನಿಮಾ, ತಮಿಳಿನಲ್ಲಿ ವಿಜಯ್ ಸೇತುಪತಿ ಜೊತೆಯಲ್ಲಿ ಏಸ್ ಚಿತ್ರದಲ್ಲಿ ಕೂಡ ನಟಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಹಳ ಬೇಡಿಕೆಯ ನಟಿ ಅಂತ ಇವರು ಅನಿಸ್ಕೊಂಡಿದ್ದಾರೆ. ಈಗ ಸ್ನೇಹಿತರೆ, ಈಗ ಕೆಲವರು ಮೆಸೇಜ್ ಮಾಡಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ಹೇಳ್ತಾರೆ, ಶಾಂತಿ ಕ್ರಾಂತಿಯ ಸಿನಿಮಾ 1991 ಆಗಿನ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ. ಅವಾಗ ನಾಲ್ಕು ಭಾಷೆ ಇದೆ, ಕನ್ನಡ, ತೆಲುಗು, ತಮಿಳು, ಹಿಂದಿ ವರ್ಷನ್. ಈಗ ಸಿನಿಮಾ ರಿಲೀಸ್ ಮಾಡಿದ್ರೆ ಬ್ಲಾಕ್ ಬಸ್ಟರ್ ಆಗುತ್ತೆ, ಬೇಗ ಸಿನಿಮಾ ಬಿಡುಗಡೆ ಆಗಲಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನಿಮ್ಮ ಮೆಸೇಜ್ಗಾಗಿ. ಈಗ ಒಂದು ಹಾಡು ಕೇಳೋಣ ಬನ್ನಿ. ಸಂಜು ವೆಡ್ಸ್ ಗೀತಾ 2 ಈ ಚಿತ್ರದ ಹಾಡು ನಂದಿತಾ ಹಾಡಿದ್ದಾರೆ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಭ್ರಮ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ.
1: ಬದುಕು ಎನ್ನುವುದು ನೀರಿನ

ಎಫ್ ಎಂ ರೈನ್ಬೋನಲ್ಲಿ ನೀವು ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮವನ್ನು. ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ, ನಿಮ್ಮ ಗೆಳತಿ ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ನಾನು ಸಿನಿಮಾ ಮಾಹಿತಿಯನ್ನು ನೀಡ್ತಾ ಇದ್ದೆ. ಈಗ ಮೆಸೇಜ್ ಮಾಡಿದ್ದಾರೆ ಕೆಲವರು, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕು, ತುಂಬ ಸುಮಧುರವಾದ ಗೀತೆಗಳು ನವಿಲುಗರಿ ಕಾರ್ಯಕ್ರಮದಲ್ಲಿ ಬರ್ತಾ ಇದೆ ಅಂತೇಳಿ. ಹಾಗೆ ನಾನು ಈಗಾಗಲೇ ಒಂದು ವಿಷಯವನ್ನು ನಿಮ್ಗೆ ಹೇಳಿದೆ, ಶಾಂತಿಕ್ರಾಂತಿದು ಎಲ್ಲರೂ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಚರ್ಚೆ ನಡೀತಾ ಇದೆ ಅಂತ ಕೂಡ ಅವರು ಒಬ್ಬರು ಮೆಸೇಜ್ ಮಾಡಿದ್ದಾರೆ. ಹಾಗೆ ಮತ್ತೆ ಈಗ ಉನ್ನತ ತಂತ್ರಜ್ಞಾನ, 2026 ಸಿನಿಮಾಗಳು ಅದ್ಧೂರಿ ಮೇಕಿಂಗ್ ಮತ್ತು VFX ತಂತ್ರಜ್ಞಾನಕ್ಕೆ ಒತ್ತು ನೀಡಿದೆ ಅಂತ ಹೇಳ್ತಾ ಇದ್ದಾರೆ ಎ ಹರಿಹರನ್ ವಿಜ್ಞಾನ ನಗರದಿಂದ. ನಿಜಾನೇ, ಈಗ ಒಂದು ಸಿನಿಮಾ ಮೇಕಿಂಗ್ ಅನ್ನೋದೇ ಇನ್ನೊಂದು ಹೊಸ ಆಯಾಮ ತೆರೆಕೊಂಡಿದೆ ಅಂತಲೇ ಹೇಳ್ಬೋದು. ಹೊಸ ತಂತ್ರಜ್ಞಾನದ ಮೂಲಕ VFX AIಯಿಂದ ತುಂಬ ಒಂದು ರಿಚ್ ಆಗಿ ಆ ಕಲ್ಪನೆಯನ್ನು ಇನ್ನಷ್ಟು ಅದ್ಧೂರಿಯಾಗಿ ತೆರೆ ಮೇಲೆ ತರೋದಕ್ಕೆ ಸಾಧ್ಯ ಆಗ್ತಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈಗ ಒಂದು ಹಾಡು ನಿಮಗಾಗಿ. ಅರಸು ಚಿತ್ರದ ಈ ಹಾಡು ಕುನಾಲ್ ಗಾಂಜಾವಾಲಾ ಹಾಡಿದ್ದಾರೆ. ರಾಮನಾರಾಯಣ್ ಅವರು ಈ ಹಾಡನ್ನು ಬರೆದಿದ್ದಾರೆ. ಹಂಸಲೇಖ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಬನ್ನಿ ಕೇಳೋಣ.

ಸ್ನೇಹಿತರೆ, ಎಫ್ಎಂ ರೈನ್ಬೋನಲ್ಲಿ ನೀವು ಕೇಳ್ತಾ ಇದ್ರೆ ನವಿಲುಗರಿ ಕಾರ್ಯಕ್ರಮವನ್ನು ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ, ನಿಮ್ಮ ಗೆಳತಿ ಪದ್ಮಾ ಶಿವಮೊಗ್ಗ. ಈಗ ಒಬ್ಬರು ಮೆಸೇಜ್ ಮಾಡಿದ್ದಾರೆ, ಹಾಡುಗಳು ತುಂಬ ಚೆನ್ನಾಗಿತ್ತು, ಸೂಪರ್, ಹಾಗೆ ಮಾಹಿತಿ ಕೂಡ, ಸಿನಿಮಾ ಮಾಹಿತಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನವೋದಯ ನಾಗರಾಜ್ ಅವರು. ಥ್ಯಾಂಕ್ ಯು ನಾಗರಾಜ್ ಅವರೇ. ಈಗ ಒಂದು ಕೊನೆಯದಾಗಿ ಒಂದು ಹಾಡನ್ನು ಕೇಳಿಬಿಡೋಣ ಬನ್ನಿ. ಈ ಓಂ ಚಿತ್ರದ ಹಾಡು, ಸೂಪರ್ ಹಿಟ್ ಹಾಡು. ಮನೋ ಅವರು ಈ ಹಾಡನ್ನು ಹಾಡಿದ್ದಾರೆ. ಹಂಸರೇಖಾ ಅವರು ಈ ಹಾಡನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ನಿಮಗಾಗಿ. ಈಗ ಈ ಹಾಡು, ಇದರೊಂದಿಗೆ ನಾನು ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬಾಯ್.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತದ ಆತಿಥ್ಯದಲ್ಲಿಂದು 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅಧ್ಯಕ್ಷತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣ, ಚಂಪತ್ ರಾಯ್ ಅನಿಲ್ ಮಿಶ್ರಾ ದೋಷಮುಕ್ತಗೊಳಿಸಿ ಎಸ್ಐಟಿ ವರದಿ. ಅಮೆರಿಕದ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತ ಒಂದು ಮಾದರಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಕೆಪಿಎಸ್ಸಿ ಅಕ್ರಮ ಪ್ರಕರಣ, ಕರ್ನಾಟಕ ಮತ್ತು ಅಹಮದಾಬಾದ್ನ 21 ಕಡೆಗಳಲ್ಲಿ ಇಡಿ ದಾಳಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ಇನ್ನಿಂಗ್ಸ್ನಲ್ಲಿ ಭಾರತಕ್ಕೆ 300 ಅಧಿಕ ರನ್ಗಳ ಮುನ್ನಡೆ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯುತ್ತಿದೆ. ಪರಿಸರ ಕ್ಷೇತ್ರದ ಕುರಿತು ಕೇಂದ್ರೀಕೃತ ಚರ್ಚೆ, ಒಮ್ಮತ ಮೂಡಿಸುವಿಕೆ ಮತ್ತು ಸಹಕಾರ ಬಲಪಡಿಸಲು ಈ ಸಭೆ ವೇದಿಕೆ ಒದಗಿಸಲಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಡಿ ಸಭೆ ನಡೆಯುತ್ತಿದೆ. ಸುಸ್ಥಿರ ಜೀವನಶೈಲಿ, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಪತ್ತು ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಹಾಗೂ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆ ಪ್ರಮುಖ ಆದ್ಯತಾ ಕ್ಷೇತ್ರಗಳಾಗಿವೆ ಎಂದು ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ಶ್ರೀ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಸಂಗ್ರಹದಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿದ್ದ ವಿಶೇಷ ತನಿಖಾ ತಂಡ ಎಸ್ಐಟಿ ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು

0: ಜಿ ಟ್ರಸ್ಟಿ ಅನಿಲ್ ಮಿಶ್ರಾ ಅವರಿಗೆ ದೋಷಮುಕ್ತ ವರದಿ ನೀಡಿದೆ. ಅಕ್ರಮದ ಆರೋಪಗಳ ಹಿನ್ನೆಲೆಯಲ್ಲಿ ಜೂನ್ 27 ಇಬ್ಬರೂ ರಾಜೀನಾಮೆ ನೀಡಿದ್ದರು. ಉತ್ತರ ಪ್ರದೇಶ ಸರ್ಕಾರ ರಚಿಸಿದ್ದ 3 ಸದಸ್ಯರ ಎಸ್ಐಟಿ ಅಂತಿಮ ವರದಿಯನ್ನು ಟ್ರಸ್ಟ್ಗೆ ಸಲ್ಲಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 8 ಆರೋಪಿಗಳನ್ನು ಬಂಧಿಸಿ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಕ್ರಮ ಜರುಗಿಸಲಾಗಿದೆ. ಜೆಎಸ್ಎಸ್ಸಿ ಹಾಗೂ ಟಿಡಿಪಿಎಲ್ ನಡೆಸಿದ ಪರೀಕ್ಷೆಗಳನ್ನು ಜಾರ್ಖಂಡ್ ಸರ್ಕಾರ ರದ್ದುಗೊಳಿಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಮುಖಂಡ ದೇವೇಂದ್ರನಾಥ್ ಮಹತೋ ಸೇರಿದಂತೆ 4 ಅಭ್ಯರ್ಥಿಗಳು ತಮ್ಮ 16 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಹಿಂಪಡೆದಿದ್ದಾರೆ. ಸಚಿವರಾದ ದೀಪಿಕಾ ಪಾಂಡೆ ಸಿಂಗ್ ಮತ್ತು ಇರ್ಫಾನ್ ಅನ್ಸಾರಿ ಅವರು ರಾಂಚಿ ಆಸ್ಪತ್ರೆಯಲ್ಲಿ ಪಾನೀಯ ನೀಡುವ ಮೂಲಕ ಈ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದರು. ಸರ್ಕಾರದ ಈ ನಿರ್ಧಾರವನ್ನು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಮೊದಲ ಹಂತದ ವಿಜಯವೆಂದು ಸಂಭ್ರಮಿಸಿದ್ದರೂ ನೇಮಕಾತಿ ಅಕ್ರಮಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿ ಜೆಪಿಎಸ್ಸಿ ಜೆಎಸ್ಎಸ್ಸಿ ಸುಧಾರಣಾ ವೇದಿಕೆಯು ತನ್ನ ಹೋರಾಟವನ್ನು ಮುಂದುವರಿಸುವುದಾಗಿ ತಿಳಿಸಿದೆ. ಈ ನಡುವೆ 2014 ನಡೆದ ಎಲ್ಲಾ ನೇಮಕಾತಿ ಪರೀಕ್ಷೆಗಳ ಸಮಗ್ರ ಪರಿಶೀಲನೆಗೆ ಆದೇಶಿಸಿರುವ ಸರ್ಕಾರ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಐಎಎಸ್ ಅಧಿಕಾರಿ ಅಮಿತಾಭ್ ಕೌಶಲ್ ನೇತೃತ್ವದಲ್ಲಿ ಸುಧಾರಣಾ ಸಮಿತಿಯನ್ನು ರಚಿಸಿದೆ. ಮತ ರಾಜಕಾರಣಕ್ಕಾಗಿ ವಿರೋಧ ಪಕ್ಷಗಳು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಕುರಿತು ಸುಳ್ಳು ಮಾಹಿತಿ ಹಾಗೂ ಗೊಂದಲಗಳನ್ನು ಹರಡುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆರೋಪಿಸಿದ್ದಾರೆ. ಖಾಸಗಿ ಸುದ್ದಿಸಂಸ್ಥೆಯೊಂದಿಗೆ ನೀಡಿದ ಸಂದರ್ಶನದಲ್ಲಿ ಅವರು ಈ ತಿದ್ದುಪಡಿ ಮಸೂದೆ ವಿದೇಶಿ ಧನಸಹಾಯದ ಹರಿವಿನಲ್ಲಿ ಪಾರದರ್ಶಕತೆಯನ್ನು ತರಲಿದ್ದು ಶೀಘ್ರದಲ್ಲೇ ಸತ್ಯ ಹೊರಬೀಳಲಿದೆ ಎಂದು ಹೇಳಿದ್ದಾರೆ. ಈ ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸಿರುವುದು ಅತ್ಯುತ್ತಮ ನಿರ್ಧಾರ ಎಂದಿರುವ ಅವರು ವಿರೋಧ ಪಕ್ಷಗಳು ಸತ್ಯಕ್ಕೆ ದೂರವಾದ ವಿಷಯಗಳನ್ನು ಪ್ರಚಾರ ಮಾಡುತ್ತಿದೆ ಎಂದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಗುಜರಾತ್ ರಾಜ್ಯಗಳಿಗೆ ನೂತನ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ಉತ್ತರ ಪ್ರದೇಶದ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿ ವಿನೋದ್ ತಾವ್ಡೆ, ಸಹ ಉಸ್ತುವಾರಿಯಾಗಿ ಜಗದೀಶ್ ಈಶ್ವರ್ ಭಾಯ್ ಪಟೇಲ್ ಅವರನ್ನು ನೇಮಿಸಲಾಗಿದೆ. ಪಂಜಾಬ್ ರಾಜ್ಯದ ಉಸ್ತುವಾರಿಯಾಗಿ ಡಾ ಸತೀಶ್ ಪೂನಿಯಾ ಹಾಗೂ ಗುಜರಾತ್ ರಾಜ್ಯದ ಉಸ್ತುವಾರಿಯಾಗಿ ತರುಣ್ ಚುಗ್ ಅವರನ್ನು ನೇಮಕ ಮಾಡಲಾಗಿದೆ. ಭಾರತದ ಮತದಾರರ ಗುರುತಿನ ಚೀಟಿ ವ್ಯವಸ್ಥೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ಲಾಘಿಸಿದ್ದು ಅಮೆರಿಕದಲ್ಲಿ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತವೊಂದು ಮಾದರಿ ಎಂದು ಹೇಳಿದ್ದಾರೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರೊಂದಿಗಿನ ಇತ್ತೀಚಿನ ಸಂವಾದವನ್ನು ಉಲ್ಲೇಖಿಸಿರುವ ಅವರು ಅಮೆರಿಕದಲ್ಲಿ ಮಾನ್ಯವಾದ ಭಾವಚಿತ್ರದ ಗುರುತಿನ ದಾಖಲೆ ಕಡ್ಡಾಯವಿಲ್ಲದೆ ಚುನಾವಣೆ ನಡೆಸುವುದು ಹೇಗೆ ಸಾಧ್ಯ ಎಂದು ಜ್ಞಾನೇಶ್ ಕುಮಾರ್ ಪ್ರಶ್ನಿಸಿದ್ದರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಅಮೆರಿಕದ ಫೆಡರಲ್ ಚುನಾವಣೆಯಲ್ಲಿ ಮತದಾನಕ್ಕೆ ಕಠಿಣ ನಿಯಮಗಳನ್ನು ಜಾರಿಗೊಳಿಸುವ ಸೇವ್ ಅಮೆರಿಕ ಕಾಯ್ದೆಯನ್ನು ಅಂಗೀಕರಿಸುವಂತೆ ಅಧ್ಯಕ್ಷ ಟ್ರಂಪ್ ಅಮೆರಿಕ ಸಂಸತ್ಗೆ ಮತ್ತೊಮ್ಮೆ ಒತ್ತಾಯಿಸಿದ್ದಾರೆ. ಪ್ರಸ್ತಾವಿತ ಕಾಯ್ದೆಯಡಿ ಫೆಡರಲ್ ಚುನಾವಣೆಗಳಿಗೆ ನೋಂದಾವಣಿ ಸಂದರ್ಭದಲ್ಲಿ ಅಮೆರಿಕದ ಪೌರತ್ವ ದಾಖಲೆ ಹಾಗೂ ಸರ್ಕಾರ ನೀಡಿರುವ ಭಾವಚಿತ್ರದ ಗುರುತಿನ ಚೀಟಿ ಒದಗಿಸುವುದು ಕಡ್ಡಾಯವಾಗಲಿದೆ. ಅಮೆರಿಕದ ನಾಗರಿಕರು ಮಾತ್ರ ದೇಶದ ಚುನಾವಣೆಗಳಲ್ಲಿ ಭಾಗವಹಿಸುವುದನ್ನು ಖಚಿತಪಡಿಸಿಕೊಳ್ಳಲು ಈ ಕಾಯ್ದೆ ಉದ್ದೇಶಿಸಿದೆ ಎಂದು ಶ್ವೇತಭವನ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆಯ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಇಂದು ಕರ್ನಾಟಕ ಹಾಗೂ ಅಹಮದಾಬಾದ್ನ ಒಟ್ಟು 21 ಸ್ಥಳಗಳಲ್ಲಿ ಏಕಕಾಲಕ್ಕೆ ಶೋಧ ಮತ್ತು ವಶ ಕಾರ್ಯಾಚರಣೆ ನಡೆಸುತ್ತಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಪಿಎಂಎಲ್ಎ ಅಡಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಇಡಿ ದಾಳಿಗೊಳಗಾದ ಸ್ಥಳಗಳಲ್ಲಿ ಬೆಂಗಳೂರಿನ ಕೆಪಿಎಸ್ಸಿ ಮುಖ್ಯ ಕಚೇರಿ, ಅಮಾನತುಗೊಂಡಿರುವ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಹಾಗೂ ಸದಸ್ಯೆ ಶಾಂತಾ ಹೊಸಮನಿ ಅವರ ನಿವಾಸಗಳು, ಮಧ್ಯವರ್ತಿಗಳ ಕಚೇರಿಗಳು, ಎಜುಟೆಸ್ಟ್ ಸಲ್ಯೂಷನ್ಸ್ ಕಂಪನಿಯ ಆವರಣಗಳು ಮತ್ತು ಆಯ್ಕೆಯಾದ ಕೆಲವು ಅಭ್ಯರ್ಥಿಗಳ ಮನೆಗಳು ಸೇರಿವೆ. ಪಶು ವೈದ್ಯಾಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ತೀವ್ರ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ದಾಖಲಾಗಿರುವ ಹಲವು ಎಫ್ಐಆರ್ಗಳ ಆಧಾರದ ಮೇಲೆ ಈ ತನಿಖೆ ನಡೆಯುತ್ತಿದೆ. ಪರೀಕ್ಷಾ ಪ್ರಶ್ನೆ ಪತ್ರಿಕೆ

ಅವರಿಗೆ ಓಎಂಆರ್ ಉತ್ತರ ಪ್ರಶ್ನೆ ಪತ್ರಿಕೆ ತಿದ್ದುಪಡಿ ಹಾಗೂ ಕೆಪಿಎಸ್ಸಿ ಉನ್ನತಾಧಿಕಾರಿಗಳ ಸಂಬಂಧಿಕರಿಗೆ ನಿಯಮ ಬಾಹಿರವಾಗಿ ಹುದ್ದೆಗಳನ್ನು ಒದಗಿಸಿದ ಆರೋಪಗಳು ಈ ದೂರುಗಳಲ್ಲಿದ್ದು ಇಡಿ ತನಿಖೆ ತೀವ್ರಗೊಳಿಸಿದೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಅವರಿಗೆ ನೇಪಾಳ ಸೇನೆಯ ಗೌರವಾನ್ವಿತ ಜನರಲ್ ಹುದ್ದೆಯನ್ನು ಪ್ರದಾನ ಮಾಡಲಾಗಿದೆ. ಕಠ್ಮಂಡುವಿನಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ನೇಪಾಳದ ರಾಷ್ಟಪತಿ ರಾಮಚಂದ್ರ ಫೌಡೆಲ್ ಅವರು ಈ ಗೌರವವನ್ನು ಪ್ರದಾನ ಮಾಡಿದರು. 1950 ಭಾರತ ಮತ್ತು ನೇಪಾಳ ಪರಸ್ಪರರ ಸೇನಾ ಮುಖ್ಯಸ್ಥರಿಗೆ ಗೌರವಾನ್ವಿತ ಜನರಲ್ ಹುದ್ದೆ ನೀಡುವ ದೀರ್ಘಕಾಲದ ಪರಂಪರೆಯ ಮುಂದುವರಿಕೆಯಾಗಿದೆ. ಜಾಂಬಿಯಾ ಅಧ್ಯಕ್ಷರಾಗಿ ಹಕೈಂಡೆ ಹಿಚೆಲೆಮಾ ಅವರು ಎರಡನೇ ಬಾರಿ 5 ವರ್ಷದ ಅವಧಿಗೆ ಮರು ಆಯ್ಕೆಯಾಗಿದ್ದಾರೆ ಎಂದು ಜಾಂಬಿಯಾ ಚುನಾವಣಾ ಆಯೋಗ ಘೋಷಿಸಿದೆ. ಹಿಚೆಲೆಮಾ 29 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದಿದ್ದು ಪ್ರತಿಸ್ಪರ್ಧಿ ಬ್ರಿಯಾನ್ ಮುಂಡುಬಿಲೆ 18 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಗಳಿಸಿದ್ದಾರೆ. ಮತ ಎಣಿಕೆ ವೇಳೆ ಭದ್ರತಾ ಕಾರಣಗಳಿಂದ ಉಂಟಾದ ಅಡಚಣೆ ಹಾಗೂ ಮತಗಟ್ಟೆ ಅಧಿಕಾರಿಗಳ ಮೇಲಿನ ದಾಳಿ, ಮತಪತ್ರಗಳ ಕಳವು ಪ್ರಕರಣಗಳಿಂದ ಚುನಾವಣೆ ಗಮನ ಸೆಳೆದಿತ್ತು. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026 ಇಂದಿನ ಪಂದ್ಯದಲ್ಲಿ ಹಲವು ಪ್ರಮುಖ ಭಾರತೀಯ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯಸೇನ್ ಇಂದು ನಡೆಯಲಿರುವ 64ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಕಾಲಿನ್ಸ್ ವ್ಯಾಲೆಂಟೈನ್ ಫಿಲಿಮ್ಯಾನ್ ವಿರುದ್ದ ಸೆಣಸಲಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಉನ್ನತಿ ಹೂಡ ಕಣಕ್ಕಿಳಿಯುತ್ತಿದ್ದರೆ ತಾರಾ ಶೆಟ್ಲರ್ ಪಿವಿ ಸಿಂಧು ಅವರ ಪಂದ್ಯ ನಾಳೆ ನಿಗದಿಯಾಗಿದೆ. ಮಹಿಳಾ ಡಬಲ್ಸ್ನಲ್ಲಿ ಭಾರತದ ಗಾಯತ್ರಿ ಗೋಪಿಚಂದ್ ಮತ್ತು ತ್ರಿಷಾ ಜಾಲಿ ಜೋಡಿ ಹಾಗೂ ಸಿಮ್ರನ್ ಸಿಂಗಿ ಮತ್ತು ಕವಿತ್ರಿಯಾ ಸೆಲ್ವಂ ಜೋಡಿ 32ರ ಸುತ್ತಿನ ಪ್ರತ್ಯೇಕ ಪಂದ್ಯಗಳಲ್ಲಿಂದು ಕಣಕ್ಕಿಳಿಯುತ್ತಿವೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ದದ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನವಾದ ಇಂದು ಭಾರತ ತನ್ನ ಮುನ್ನಡೆಯನ್ನು ಮತ್ತಷ್ಟು ವಿಸ್ತರಿಸುತ್ತಿದ್ದು ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಇತ್ತೀಚಿನ ವರದಿ ಬಂದಾಗ 5 ವಿಕೆಟ್ನಷ್ಟಕ್ಕೆ 139 ರನ್ ಗಳಿಸಿ 317 ರನ್ಗಳ ಮುನ್ನಡೆಯಲ್ಲಿದೆ. ನಿನ್ನೆ 3ನೇ ದಿನದಾಟದ ಅಂತ್ಯಕ್ಕೆ ಭಾರತ ಶ್ರೀಲಂಕಾ ತಂಡವನ್ನು 284 ರನ್ಗಳಿಗೆ ಸೀಮಿತಗೊಳಿಸುವಲ್ಲಿ ಸಫಲವಾಯಿತು. ಆ ಮೂಲಕ ಇಂದು ತನ್ನ 2ನೇ ಇನ್ನಿಂಗ್ಸ್ ಅನ್ನು ಭಾರತ 178 ರನ್ಗಳ ಮುನ್ನಡೆಯೊಂದಿಗೆ ಆರಂಭಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತದ ಆತಿಥ್ಯದಲ್ಲಿಂದು 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅಧ್ಯಕ್ಷತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣ, ಚಂಪತ್ ರಾಯ್ ಅನಿಲ್ ಮಿಶ್ರಾ ದೋಷಮುಕ್ತಗೊಳಿಸಿ ಎಸ್ಐಟಿ ವರದಿ. ಅಮೆರಿಕದ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತ ಒಂದು ಮಾದರಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಕೆಪಿಎಸ್ಸಿ ಅಕ್ರಮ ಪ್ರಕರಣ, ಕರ್ನಾಟಕ ಮತ್ತು ಅಹಮದಾಬಾದ್ನ 21 ಕಡೆಗಳಲ್ಲಿ ಇಡಿ ದಾಳಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, 2ನೇ ಇನ್ನಿಂಗ್ಸ್ನಲ್ಲಿ ಭಾರತಕ್ಕೆ 300ಕ್ಕೂ ಅಧಿಕ ರನ್ಗಳ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಇಲ್ಲಿ ಡಿ ವಿ ಜಿ ಅವರು ಹರುಷದ ದಾರಿಯೊಂದನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಎರಡು ಹೊತ್ತು ಊಟ ಇದೆ, ಮೈ ತುಂಬ ಬಟ್ಟೆ ಇದೆ, ನಮಗೆ ಬೇಕಾದಂಥ ಸೂರೂ ಸಿಕ್ಕಿದೆ. ಆದರೆ ಅದನ್ನು ಸವಿಯುವ ಮನಸ್ಸು ಅನೇಕ ವೇಳೆ ಇರೋದಿಲ್ಲ. ಇನ್ನೂ ಏನೇನಿಲ್ಲ ಅಂತ ಪಟ್ಟಿ ಮಾಡ್ತಾ ಮಾಡ್ತಾ ಮಾಡ್ತಾ ಇರೋ ಸುಖಾನೂ ಬಿಟ್ಟುಬಿಡ್ತೀವಿ ನಾವು. ಇಂಥ ಸ್ಥಿತಿ ಒಳ್ಳೆಯದಲ್ಲ ಎನ್ನುವ ಡಿ ವಿ ಜಿ, ಬಂದಿಹುದ ಮರೆಯದಿರು ಅಂತಾರೆ. ಬರೀ ಕೆಟ್ಟದ್ದನ್ನೇ ನೋಡ್ತಿರಬೇಡ, ಬರೀ ಕೆಟ್ಟದ್ದನ್ನೇ ಗುರುತಿಸಬೇಡ, ಅವುಗಳ ನಡುವೆ ಇರುವ ಒಳಿತನ್ನು ಗುರುತಿಸು. ಇರುವ ಭಾಗ್ಯ ಶಾಶ್ವತವೇನಲ್ಲ ಎಂಬ ಅರಿವಿರಲಿ. ಇವತ್ತು ಕಷ್ಟ ಇರಬಹುದು, ನಾಳೆನೂ ಬೆಳಿಗ್ಗೆ ಕಷ್ಟನೇ ಬರಬಹುದು, ನಾಳೆ ಸಾಯಂಕಾಲ ಒಳ್ಳೆ ದಿವಸ ಬರಬಹುದು. ಹಾಗಾಗಿ ಕಷ್ಟ ಬರೋದು, ದುಃಖ ಬರೋದು, ಸಂಕಟ ಬರೋದು, ಅದರ ಮುಂದಿನದ್ದು ಸಂತೋಷ ಬರುವುದಕ್ಕೆ ದಾರಿ. ಯಾವುದೂ ಸ್ಥಿರವಲ್ಲ, ಯಾವುದೇ ಸಂದರ್ಭ ಬರಲಿ ಆ ಸಂದರ್ಭ ನನ್ನದು. ಅದಕ್ಕೆ ಬೇಕಾದ ಮನಸ್ಥಿತಿಯನ್ನು ಮಾಡಿಕೊಂಡಾಗಲೇ ಹರ್ಷಕ್ಕೆ ಅದೇ ದಾರಿ ಅಂತ ಗೋಚರಿಸುತ್ತೆ. ಹಾಗಾದರೆ ಬದುಕಬೇಕು ಹೇಗೆ? ಹೇಗೆ ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ, ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಋತ ಅಂದರೆ ಈ ಪ್ರಾಮಾಣಿಕತೆ ಅನ್ನೋ ಅರ್ಥ. ಈ ಪ್ರಾಮಾಣಿಕತೆ ಇದ್ದಷ್ಟು ದಿವಸ ಒಳ್ಳೆಯ ಬದುಕಬಹುದು. ಒಂದು ಸುಳ್ಳು ಹೇಳಿದ್ರೆ ಅದ್ರ ಜೊತೆಗೆ 50 ಸುಳ್ಳು ಸಿದ್ಧವಾಗಿರಬೇಕು ನಮಗೆ. ಹಾಗಾಗಿ ಇದು ಹರುಷಕ್ಕೆ ದಾರಿ. ಅದಕ್ಕೆ ಬೇಕಾದ ಮನಸ್ಥಿತಿಯನ್ನು ಮಾಡಿಕೊಂಡಾಗಲೇ ಹರುಷಕ್ಕೆ ಅದು ದಾರಿ ಅಂತನ್ನೋದು ಗೋಚರಿಸುತ್ತೆ. ಇಲ್ಲದೆ ಹೋದರೆ ಅಸಹನೆ, ದುಃಖ, ಅನುಮಾನ ಹೀಗಿವೆಲ್ಲ ನಮ್ಮನ್ನು ಪೀಡಿಸ್ತಾ ಇರುತ್ತೆ.

ಮಗಳ ನೆನೆಸಿನಿಂ ನಿನಗೇನು, ಇನ್ನು ಮಿಹುದಕ್ಕೆ ನೀಡು ಮನವನ್ ಎನ್ನುವವೋಲ್. ಮುನ್ನಾದ ಜನುಮಗಳ ನೆನೆಸಿನಿಂ ನಿನಗೇನು, ಇನ್ನು ಮಿಹುದಕ್ಕೆ ನೀಡು ಮನವನ್ ಎನ್ನುವವೋಲ್. ಬೆನ್ನ ಪಿನ್ ತಿನದು ಕಾಣಿಸದಂತೆ ಪರಮೇಷ್ಠಿ, ಕಣ್ಣ ನಿಟ್ಟನು ಮುಖದಿ ಮಂಕುತಿಮ್ಮ. ಬೆನ್ನ ಪಿನ್ ತಿನದು ಕಾಣಿಸದಂತೆ ಪರಮೇಷ್ಠಿ, ಕಣ್ಣ ನಿಟ್ಟನು ಮುಖದಿ ಮಂಕುತಿಮ್ಮ.

ಪ್ರಾರಬ್ಧ ಕರ್ಮದ ಫಲ ಅಂತನ್ನೋ ಮಾತನ್ನು ಅನೇಕ ಸಂದರ್ಭದಲ್ಲಿ ಕೇಳ್ತೇವೆ. ಯಾಕೆ ನನಗೆ ಇಷ್ಟೊಂದು ಕಷ್ಟ ಬಂದುಬಿಟ್ಟಿದೆ ಅಂದರೆ, ಹೋದ ಜನರಲ್ಲಿ ವಿಪರೀತ ಹಾಗೆ ಮಾಡಿದ್ದೆ ಹೀಗೆ ಮಾಡಿದ್ದೆ ಅದು ನನ್ನನ್ನು ಕಾಡಿಸ್ತಾ ಇದೆ ಅಂತಾನೋ, ಮಕ್ಕಳನ್ನ ಕುರಿತೋ, ಸಂಬಂಧಿಕರನ್ನ ಕುರಿತೋ, ನಮಗೆಲ್ಲೋ ಚೀಟಿಲಿ ಮೋಸ ಆದಾಗಲೋ, ಇನ್ನೆಲ್ಲೋ ತೊಂದರೆ ಆದಾಗಲೋ, ಹೋದ ಜನ್ಮದ ಹೊಲಸಿದು ಅಂತ ನಾವು ಎಷ್ಟೋ ಸಾರಿ ಅಂದುಕೊಳ್ತೇವೆ. ಆಗ ಹೋದದ್ದನ್ನು ನೆನೆಸ್ಕೊಂಡು ಅತ್ರೇನು ಫಲ ಅಂತಾರೆ ಡಿ ವಿ ಜಿ. ಮನಸ್ಸು ಮುದುರಿ ಹೋಗುತ್ತೆ ಮತ್ತು ನಾವು ನಿರಾಶೆಯ ಆಳ

0: ಕ್ಕೆ ಆಳಕ್ಕೆ ಹೋಗಿ ನೊಂದ್ಕೋತೇವೆ. ಲಾಭ ಏನು ಇದರಿಂದ? ಯಾವ ಲಾಭ ಆಗುತ್ತೆ? ಲಾಭದ ಮಾತಿರಲಿ, ಬರೀ ನಷ್ಟವೇ ತಾನೇ. ಸಾಕ್ಷಾತ್ ಭಗವಂತ ನಮ್ಮ ಮುಖದ ಮೇಲೆ ಕಣ್ಣ್ಯಾಕಿಟ್ಟಿದ್ದಾನೆ, ಅದು ರಹಸ್ಯ ಯಾಕೆ ಗೊತ್ತಾ ಅಂತಾರೆ ಡಿ ವಿ ಜಿ. ಬೆನ್ನ ಹಿಂದೆ ಯಾಕೆ ಒಂದು ಕಣ್ಣಿಡಲಿಲ್ಲ ಅಂದರೆ, ನಿನ್ನ ಬಳಿ ಈಗ ಏನಿದೆಯೋ ಅದಕ್ಕೋಸ್ಕರ ಮನಸ್ಕೊಡು, ಅದರ ಸಿದ್ಧಿಗಾಗಿ ಉನ್ನತಿಗಾಗಿ ದುಡಿ ಅಂತ ಬೆನ್ನ ಹಿಂದಿನದೆಲ್ಲ ಮುಚ್ಚಿಟ್ಬಿಟ್ಟಿದ್ದಾನೆ. ಅಂದರೆ ಆಗಿ ಹೋದದ್ದಕ್ಕೆ ಮರುಗಬೇಡ, ಅದು ನಿನ್ನ ಪರಿಧಿಯಲ್ಲಿ ಈಗ ಇಲ್ಲವೇ ಇಲ್ಲ. ಆಗೋದು ಆಗೋಯ್ತು, ಆಗಬಾರ್ದಾಗಿತ್ತು, ಏನೋ ಆಗೋಯ್ತಪ್ಪ, ನಾಳೆ ಇನ್ನೂ ಒಳ್ಳೇದಿದೆಯಲ್ಲ, ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದಲ್ಲ, ಇನ್ನೂ ಒಳ್ಳೆ ಮಾತಾಡ್ಬೋದಲ್ಲ, ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದಲ್ಲ, ಇನ್ನೂ 10 ಜನಕ್ಕೆ ಒಳ್ಳೆಯದನ್ನು ಮಾಡ್ತಾ ಬದುಕಬಹುದಲ್ಲ. ಅದರಲ್ಲಿರೋ ಸಂತೋಷ, ಅದರಲ್ಲಿರೋ ಸುಖ, ಅದರಲ್ಲಿರೋ ಸಂಭ್ರಮವನ್ನು ಗುರುತಿಸು, ಸಂತೋಷಪಡು. ಪ್ರಾರಬ್ಧ, ಕರ್ಮ, ಶನಿ ಅಂತೆಲ್ಲ ಹೇಳ್ಕೊಳ್ತಾ ಇದ್ದರೆ ಅವು ನಮ್ಮ ಗೆಲುವನ್ನು ಹಾಳು ಮಾಡುತ್ತವೆ. ಯಾವತ್ತೂ ಸಕಾರಾತ್ಮಕವಾದಂಥ ಬದುಕು ಬಹಳ ಮುಖ್ಯವಾದ್ದೇ ಹೊರತು ನಕಾರಾತ್ಮಕವಾದಂಥ ಬದುಕು ಒಳ್ಳೆಯದಲ್ಲ. ನಾನು ಹಾಗೆ ಬದುಕಬೇಕಾಗಿತ್ತು, ನಾನು ಈ ಥರ ಬದುಕಬೇಕಾಗಿತ್ತು, ನಾನು ಇಂಥ ಅಪ್ಪ ಇಂಥ ಅಮ್ಮ ಸಿಗಬೇಕಾಗಿತ್ತು, ಇವೆಲ್ಲ ಸುಳ್ಳು. ಹಾಗಾಗಿ ಮುನ್ನಾದ ಜನುಮಗಳ ನೆನಸಿ ನಿಮ್ಮ ನಿನಗೇನು, ಇನ್ನೂ ಇಹುದಕ್ಕೆ ನೀಡು ಮನವನ್. ಈಗೇನಿದೆ ಕೈಯಲ್ಲಿ ಏನಿದೆ ಅದನ್ನು ಸುಖವಾಗಿ ಅನುಭವಿಸು. ನಾಳೆದ್ರ ಬಗ್ಗೆ ಚಿಂತೆ ಬೇಡ, ನಿನ್ನೆದು ಕಳೆದೋಯ್ತು ಬಿಟ್ಬಿಡು ಅಂತಾರೆ ಈ ಕಗ್ಗಭಾಗದಲ್ಲಿ ತಿಮ್ಮಗುರು.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ MR ಶ್ರೀನಿಧಿ, ವ್ಯಾಖ್ಯಾನ HS ಶ್ರೀರಾಮಕೃಷ್ಣ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, PM ಸೂರ್ಯಘರ್ .gov.in ನಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಖನಿಜ ತಿದ್ದುಪಡಿ ಮಸೂದೆ 2026 ಹಿಂಪಡೆಯಲು ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆರೋಪ, ಇಡಿಯಿಂದ 21 ಸ್ಥಳಗಳಲ್ಲಿ ಶೋಧ ಕಾರ್ಯ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಡಾ ಉಮಾಶ್ರೀ ಅವಿರೋಧ ಆಯ್ಕೆ. ಮಂಕಾಳ ವೈದ್ಯ ವಿಧಾನಸಭೆ ಉಪಾಧ್ಯಕ್ಷರಾಗಿ ನೇಮಕ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ ಸಿಬಿಐ ತನಿಖೆ ನಡೆಸುವಂತೆ ತಮಿಳುನಾಡು ವಿಧಾನಸಭೆಯಲ್ಲಿ ಪಕ್ಷಾತೀತ ಆಗ್ರಹ. ಗಣಿಗಾರಿಕೆ ಮತ್ತು ಖನಿಜಗಳ ತಿದ್ದುಪಡಿ ಮಸೂದೆ 2026 ತಕ್ಷಣವೇ ಹಿಂಪಡೆಯುವಂತೆ ಆಗ್ರಹಿಸಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರಿಗೆ ಪತ್ರ ಬರೆದಿದ್ದಾರೆ. ಖನಿಜ ಹಕ್ಕುಗಳು ಮತ್ತು ಖನಿಜ ಯುಕ್ತ ಭೂಮಿಯ ಮೇಲೆ ತೆರಿಗೆ ವಿಧಿಸುವ ರಾಜ್ಯಗಳ ಸಾಂವಿಧಾನಿಕ ಅಧಿಕಾರವನ್ನು ನಿರ್ಬಂಧಿಸುವ ಈ ಮಸೂದೆಯ ಅಂಶಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನದ ರಾಜ್ಯಪಟ್ಟಿಗೆ 49 ಮತ್ತು 50ನೇ ನಮೂದುಗಳ ಅಡಿಯಲ್ಲಿ ಖನಿಜಗಳ ಮೇಲೆ ಶಾಸನಾತ್ಮಕ ಹಾಗೂ ಆರ್ಥಿಕ ಅಧಿಕಾರ ಸಂಪೂರ್ಣವಾಗಿ ರಾಜ್ಯಗಳಿಗೆ ಸೇರಿದ್ದು ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಈ ಏಕಪಕ್ಷೀಯ ನಡೆ ದೇಶದ ಒಕ್ಕೂಟ ವ್ಯವಸ್ಥೆಯ ಆಶಯಕ್ಕೆ ಸಂಪೂರ್ಣ ವಿರೋಧವಾಗಿದೆ. ಇದು ರಾಜ್ಯಗಳ ಆರ್ಥಿಕ ಸ್ವಾಯತ್ತತೆಗೆ ಧಕ್ಕೆ ತರಲಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಮಸೂದೆಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆಯ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಕರ್ನಾಟಕ ಹಾಗೂ ಅಹಮದಾಬಾದ್ನ ಒಟ್ಟು 21 ಸ್ಥಳಗಳಲ್ಲಿ ಏಕಕಾಲಕ್ಕೆ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಪಿಎಂಎಲ್ಎ ಅಡಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಕೆಪಿಎಸ್ಸಿ ಮುಖ್ಯ ಕಚೇರಿ ಅಮಾನತುಗೊಂಡಿರುವ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಹಾಗೂ ಸದಸ್ಯೆ ಶಾಂತಾ ಹೊಸಮನಿ ಅವರ ನಿವಾಸಗಳು, ಮಧ್ಯವರ್ತಿಗಳ ಕಚೇರಿಗಳು, ಎಜುಟೆಸ್ಟ್ ಸಲ್ಯೂಷನ್ಸ್ ಕಂಪನಿಯ ಆವರಣಗಳು ಮತ್ತು ಆಯ್ಕೆಯಾದ ಕೆಲವು ಅಭ್ಯರ್ಥಿಗಳ ಮನೆಗಳು ಸೇರಿವೆ. ಪಶು ವೈದ್ಯಾಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ತೀವ್ರ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ದಾಖಲಾಗಿರುವ ಹಲವು ಎಫ್ಐಆರ್ಗಳ ಆಧಾರದ ಮೇಲೆ ಈ ತನಿಖೆ ನಡೆಯುತ್ತಿದೆ. ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ, ಒಎಂಆರ್ ಉತ್ತರ ಪತ್ರಿಕೆ ತಿದ್ದುಪಡಿ ಹಾಗೂ ಕೆಪಿಎಸ್ಸಿ ಉನ್ನತಾಧಿಕಾರಿಗಳ ಸಂಬಂಧಿಕರಿಗೆ ನಿಯಮಬಾಹಿರವಾಗಿ ಹುದ್ದೆಗಳನ್ನು ಒದಗಿಸಿದ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಇಡಿ ತನಿಖೆ ತೀವ್ರಗೊಳಿಸಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿನ ಪನ್ನೀರ್ ಸೆಲ್ವಂ ಆಗಲಿ ಅಥವಾ ಯಾರೇ ಆಗಲಿ, ಕೆಲವರಿಗೆ ಕನಿಷ್ಠ ಸಂಸ್ಕೃತಿ ಇರಬೇಕು ಎಂದು ಹೇಳಿದ್ದಾರೆ. ತಮಿಳುನಾಡಿನ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಯಲ್ಲಿ ತಾವು ಯಾವುದೇ ರೀತಿಯಲ್ಲಿ ಮಧ್ಯಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ರಾಜ್ಯವನ್ನು ಹೇಗೆ ರಕ್ಷಿಸಬೇಕು ಎಂದು ನಮಗೆ ತಿಳಿದಿದೆ ಎಂದು ಹೇಳಿದ್ದಾರೆ. ವಿಧಾನಪರಿಷತ್

0: ಪರಿಷತ್ತಿನ ನೂತನ ಉಪಸಭಾಪತಿಯಾಗಿ ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಡಾ ಉಮಾಶ್ರೀ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಅವರು ಉಪಸಭಾಪತಿ ಚುನಾವಣೆ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಬಳಿಕ ಸಭಾನಾಯಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಉಮಾಶ್ರೀ ಅವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಎಫ್ಎಚ್ ಜಕ್ಕಪ್ಪನವರ್ ಈ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ಸದಸ್ಯರಾದ ಪಿವಿ ಮೋಹನ್, ಎವಿ ಗಾಯತ್ರಿ, ಶಾಂತೇಗೌಡ, ರಾಮೋಜಿಗೌಡ, ಎಚ್ಪಿ ಸುಧಾಮ್ ದಾಸ್ ಉಮಾಶ್ರೀ ಅವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಬಳಿಕ ಸದಸ್ಯರಾದ ಬಸವನಗೌಡ ಬಾದರ್ಲಿ, ಜಗದೇವ್ ಗುತ್ತೇದಾರ್, ರಾಜೇಂದ್ರ ರಾಜಣ್ಣ, ಡಾ ಆರತಿ ಕೃಷ್ಣ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ತದನಂತರ ಪೀಠದಲ್ಲಿದ್ದ ಸಭಾಪತಿ ಸಲೀಂ ಅಹಮದ್ ಅವರು ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಉಮಾಶ್ರೀ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಪ್ರಕಟಿಸಿದರು. ಉಮಾಶ್ರೀ ಕುರಿತು ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ಉಮಾಶ್ರೀ ಅವರು ಕನ್ನಡ ರಂಗಭೂಮಿ, ಚಿತ್ರರಂಗ ಮತ್ತು ಸಮಾಜಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಎಂದರು. 400 ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ಇವರು ಗುಲಾಬಿ ಟಾಕೀಸ್ ಚಿತ್ರದ ಅಭಿನಯಕ್ಕಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಎಂದು ಶ್ಲಾಘಿಸಿದರು. ವಿಪಕ್ಷ ನಾಯಕ ಛಲವಾದ ನಾರಾಯಣಸ್ವಾಮಿ ಮಾತನಾಡಿ, ಉಮಾಶ್ರೀ ಅವರು ಎಲ್ಲಾ ಕನ್ನಡಿಗರಿಗೂ ಚಿರಪರಿಚಿತರು. ನಟನೆಯಿಂದಲೇ ರಾಷ್ಟ್ರವ್ಯಾಪಿ ಹೆಸರು ಮಾಡಿರುವುದಲ್ಲದೆ ವಿಶೇಷ ಸಾಧನೆ ಅವರದು ಎಂದರು. ಸಚಿವ ಯುಟಿ ಖಾದರ್ ಮಾತನಾಡಿ, ಮಂತ್ರಿ ಎಂಬ ಹುದ್ದೆ ಯಾವಾಗ ಬೇಕಾದರೂ ಅಲಂಕರಿಸಬಹುದು, ಆದರೆ ಸ್ಪೀಕರ್, ಸಭಾಪತಿ, ಉಪಸಭಾಪತಿ ಆಗುವುದು ಹೆಮ್ಮೆಯ ವಿಚಾರ, ಇದೊಂದು ವಿಶಿಷ್ಟ ಗೌರವ ಎಂದು ಬಣ್ಣಿಸಿದರು. ಭಟ್ಕಳ ಶಾಸಕ ಮಂಕಾಳ ವೈದ್ಯ ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಕಾಳ ವೈದ್ಯ ಅವರ ಹೆಸರನ್ನು ಪ್ರಸ್ತಾಪಿಸಿದರೆ ಸಚಿವ ಲಕ್ಷ್ಮಣ ಸವದಿ ಅನುಮೋದಿಸಿದರು. ಬಳಿಕ ಸಭಾಧ್ಯಕ್ಷರು ಧ್ವನಿಮತದ ಮೂಲಕ ಪ್ರಸ್ತಾವ ಅಂಗೀಕಾರಗೊಂಡಿದ್ದು ಮಂಕಾಳ ವೈದ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರು ನೂತನ ಉಪಸಭಾಧ್ಯಕ್ಷರನ್ನು ಪೀಠಕ್ಕೆ ಕರೆದೊಯ್ದು ಆಸೀನಗೊಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ಖಂಡಿಸಿ ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ಪಕ್ಷಾತೀತವಾಗಿ ಸಿಬಿಐ ತನಿಖೆಗೆ ಒತ್ತಾಯಿಸಲಾಗಿದೆ. ವಿಷಯ ಪ್ರಸ್ತಾಪಿಸಿದ ಎಐಎಡಿಎಂಕೆ ಶಾಸಕ ಮಾಜಿ ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ, ಕರ್ನಾಟಕದ ಅರಣ್ಯ ಇಲಾಖೆಯ ಸಿಬ್ಬಂದಿ 3 ತಮಿಳರ ಮೇಲೆ ಗುಂಡು ಹಾರಿಸಿ ಹತ್ಯೆಗೈದಿದ್ದಾರೆ. ಇದು ತಮಿಳುನಾಡು ಕರ್ನಾಟಕ ಗಡಿ ಬಳಿ ನಡೆದಿರುವುದರಿಂದ ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಆರೋಪಿಗಳು ದನಗಳನ್ನು ಹುಡುಕಲು ಪ್ರವೇಶಿಸಿದ್ದಾರೆ ಎಂದು ಸಮರ್ಥಿಸಿಕೊಂಡ ಅವರು 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಬಿಜೆಪಿ ಮತ್ತು ಜೆಡಿಎಸ್ ಆಗ್ರಹಿಸಿದೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನಸಭಾ ಅಧಿವೇಶನದಲ್ಲಿ ಒಗ್ಗಟ್ಟಿನ ಹೋರಾಟ ನಡೆಸಲಾಗುವುದು ಎಂದು ಘೋಷಿಸಿದ್ದಾರೆ. ಸಚಿವ ನಾಗೇಂದ್ರ ಅವರನ್ನು ವಜಾಗೊಳಿಸಿ 184 ಕೋಟಿ ರೂಪಾಯಿಗಳನ್ನು ರಾಜ್ಯ ಖಜಾನೆಗೆ ಮರಳಿ ತರುವವರೆಗೆ ಆಂದೋಲನ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ನಾಗೇಂದ್ರ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಅವರು ಪ್ರಶ್ನಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಸಿಡಬ್ಲ್ಯೂಎಂಎ ಆದೇಶ ಪಾಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಸೂಚನೆಯು ರಾಜ್ಯಕ್ಕೆ ನುಂಗಲಾರದ ತುತ್ತಾಗಿದೆ. ಕೃಷ್ಣರಾಜ ಸಾಗರ ಅಣೆಕಟ್ಟೆಯಲ್ಲಿ 109 ಅಡಿ ಅಂದರೆ ಕೇವಲ 31 TMC ನೀರಿದ್ದು ನೀರಿನ ಮಟ್ಟ ದಿನೇ ದಿನೇ ಕ್ಷೀಣಿಸುತ್ತಿದೆ. ಈ ಪೈಕಿ ಆದೇಶದಂತೆ ನೀರು ಬಿಟ್ಟರೆ 8 TMC ನೀರು ತಮಿಳುನಾಡಿನ ಪಾಲಾಗಲಿದ್ದು 6 TMC ಡೆಡ್ ಸ್ಟೋರೇಜ್ ನೀರಾಗಿದೆ. ಉಳಿದ 17 TMC ನೀರನ್ನು ಕುಡಿಯಲು ಬಳಕೆ ಮಾಡಿದರೂ ಕಾವೇರಿ ನೀರನ್ನೇ ನಂಬಿರುವ ಮಂಡ್ಯ, ಬೆಂಗಳೂರು, ಮೈಸೂರು ನಗರಕ್ಕೆ ಕುಡಿಯುವ ನೀರಿಗೂ ಸಂಚಕಾರ ಎದುರಾಗಲಿದೆ. ಈ ನಡುವೆ ಕೆಆರ್ಎಸ್ನಲ್ಲಿ ಹೊರ ಹರಿವಿನ ಪ್ರಮಾಣ ದಿಢೀರ್ ಏರಿಕೆ ಕಂಡಿದ್ದು 4917 ಕ್ಯೂಸೆಕ್ ನೀರು ನದಿಗೆ ಹರಿಯುತ್ತಿದೆ. ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ

ಮತ್ತು ಮುತ್ತತ್ತಿ ಬಳಿ ತಮಿಳುನಾಡಿನತ್ತ ಹೋಗುತ್ತಿರುವ ನೀರಿನ ಪ್ರಮಾಣ ಹೆಚ್ಚಿದೆ. ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸುತ್ತಿದೆ ಎಂದು ರೈತ ಮುಖಂಡರು ಆರೋಪಿಸಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ತರಬೇತಿ ಮತ್ತು ನಿಯೋಜನೆ ಕೇಂದ್ರದ ಸಹಯೋಗದಲ್ಲಿ ಸಮರ್ಥನಂ ಟ್ರಸ್ಟ್ನ ವತಿಯಿಂದ ವಿಶೇಷ ಚೇತನರು ಸೇರಿದಂತೆ ಆಸಕ್ತ ಯುವಜನರಿಗಾಗಿ ಉದ್ಯೋಗ ಮೇಳ ಏರ್ಪಡಿಸಲಾಗಿತ್ತು. ಸೆಂಟ್ರಲ್ ಕಾಲೇಜಿನ ನೂತನ ಶೈಕ್ಷಣಿಕ ವಿಭಾಗದ ಕಟ್ಟಡದಲ್ಲಿ ಆಯೋಜಿಸಲಾಗಿದ್ದ ಉದ್ಯೋಗ ಮೇಳವನ್ನು ವಿಶ್ವವಿದ್ಯಾನಿಲಯದ ತರಬೇತಿ ಮತ್ತು ನಿಯೋಜನೆ ಕೇಂದ್ರದ ನಿರ್ದೇಶಕಿ ಪ್ರೊಫೆಸರ್ ರೀತಿಕಾ ಸಿನ್ಹಾ ಉದ್ಘಾಟಿಸಿದರು. ವಿಶೇಷ ಚೇತನರು ಸಕಾರಾತ್ಮಕ ಮನೋಭಾವ ಮತ್ತು ಆತ್ಮವಿಶ್ವಾಸದಿಂದ ಉತ್ತಮ ಬದುಕನ್ನು ರೂಪಿಸಿಕೊಳ್ಳಲು ಮುಂದಾಗಬೇಕೆಂದು ತಿಳಿಸಿದ ಅವರು, ಅಗತ್ಯ ಸಂವಹನ ಕೌಶಲ್ಯವನ್ನು ರೂಪಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖನಿಜ ತಿದ್ದುಪಡಿ ಮಸೂದೆ 2026 ಹಿಂಪಡೆಯಲು ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆರೋಪ, ಇಡಿಯಿಂದ 21 ಸ್ಥಳಗಳಲ್ಲಿ ಶೋಧ ಕಾರ್ಯ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಡಾ ಉಮಾಶ್ರೀ ಅವಿರೋಧ ಆಯ್ಕೆ. ಮಂಕಾಳ ವೈದ್ಯ ವಿಧಾನಸಭೆ ಉಪಾಧ್ಯಕ್ಷರಾಗಿ ನೇಮಕ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ ಸಿಬಿಐ ತನಿಖೆ ನಡೆಸುವಂತೆ ತಮಿಳುನಾಡು ವಿಧಾನಸಭೆಯಲ್ಲಿ ಪಕ್ಷಾತೀತ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಸಮಯ 2:41. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಎವರ್ಗ್ರೀನ್ ಕನ್ನಡ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ ಇದು. ಈ ಹಾಡುಗಳು ನಿಮ್ಮದೇ ಇಷ್ಟಕ್ಕಾಗಿ ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದೀಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಸರ್, ಈಗ ಒಂದು ಒಂದು ಪ್ರಕರಣ ಒಂದು ಯಾವುದೋ ಒಂದು ಕೋರ್ಟ್ ಅಲ್ಲಿ ಇದೆ ಅನ್ಕೋಣ. ಆ ಯಾವ ಕೋರ್ಟ್ ಅಲ್ಲಿ ಅದು ಇರುತ್ತೆ, ಆ ನನ್ನ ದಾಖಲೆ ಎಲ್ಲಿ ಸಿಗುತ್ತೆ ಅಂತ ಅನ್ನೋದು ತುಂಬಾ ಗೊಂದಲ ಇರ್ತದೆ. ಅದ್ರ ವ್ಯಾಪ್ತಿ ಅದು ಹೇಗೆ ನಿರ್ಧಾರ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್.
4: ನೋಡಿ, ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂದ್ರೆ, ಎಲ್ರಿಗೂ ಗೊತ್ತಿರುವ ಹಾಗೆ ಎಲ್ಲ ನ್ಯಾಯಾಲಯಗಳಿಗೆ ಅತ್ಯುನ್ನತವಾದಂಥದ್ದು ಭಾರತದ ಸರ್ವೋಚ್ಚ ನ್ಯಾಯಾಲಯ, ಮತ್ತೆ ಅದರ ಅಡಿಯಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ಬರ್ತದೆ. ಇನ್ನು ನಾವು ವ್ಯಾಜ್ಯಗಳನ್ನು ಇಲ್ಲಿ ನೇರವಾಗಿ ದಾಖಲಿಸಲಿಕ್ಕೆ ಬರುವುದಿಲ್ಲ. ಯಾವುದೇ ವ್ಯಾಜ್ಯವನ್ನ ದಾಖಲಿಸಬೇಕಾದ್ರೆ ಅದರಲ್ಲಿ ಕೆಲವು ವ್ಯಾಪ್ತಿಗಳಿವೆ. ಒಂದು ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೇವೆ, ಅಂದ್ರೆ ಪ್ರಾದೇಶಿಕ ವ್ಯಾಪ್ತಿ. ಯಾವುದೇ ಸಿವಿಲ್ ಪ್ರಕರಣ ಅಥವಾ ಕ್ರಿಮಿನಲ್ ಪ್ರಕರಣಗಳಿರಲಿ ಅಥವಾ ಯಾವುದೇ ವಿಶೇಷ ಪ್ರಕರಣಗಳಿರಲಿ, ಘಟನೆ ನಡೆದ ಸ್ಥಳ ಅಥವಾ ಆಸ್ತಿ ಇರುವಂತಹ ನಿರ್ದಿಷ್ಟ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾದೇಶಿಕ ವ್ಯಾಪ್ತಿ, ಅದು ತಾಲೂಕು, ಜಿಲ್ಲೆ ಅಥವಾ ರಾಜ್ಯದ ಮಿತಿಗಳನ್ನು ಹೊಂದಿದೆ. ಆಮೇಲೆ ಇನ್ನೆರಡನೇದು ಆರ್ಥಿಕ ವ್ಯಾಪ್ತಿ. ಒಂದು ನ್ಯಾಯಾಲಯವನ್ನು ನಿರ್ಧರಿಸುವಂಥದ್ರಲ್ಲಿ ಆರ್ಥಿಕ ವ್ಯಾಪ್ತಿ.

0: ಮತ್ತು ಸಿವಿಲ್ ಪ್ರಕರಣಗಳಲ್ಲಿ ಹಣದ ಮೊತ್ತ ಅಥವಾ ಆಸ್ತಿಯ ಮೌಲ್ಯವನ್ನು ಗಮನಿಸಿಕೊಂಡು ವ್ಯಾಪ್ತಿಯನ್ನು ನಾವು ಹೇಳ್ತೇವೆ. ಮೌಲ್ಯದ ಆಧಾರ ಮೇಲೆ ಆ ಪ್ರಕರಣವನ್ನು ದಾಖಲು ಮಾಡಬೇಕಾಗುತ್ತೆ. ಮತ್ತೆ ವಿಷಯವಾರು ವ್ಯಾಪ್ತಿ ಅಂತ ಹೇಳ್ತೇವೆ, ಅಂದರೆ ನಾವು ಸಬ್ಜೆಕ್ಟ್ ಮ್ಯಾಟರ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೇವೆ. ಅಂದರೆ ಸಿವಿಲ್ ಆಸ್ತಿ ಅಥವಾ ಒಪ್ಪಂದಕ್ಕೆ, ಕ್ರಿಮಿನಲ್ ನ್ಯಾಯಾಧಿಕರಣಗಳು, ಇನ್ನೂ ವಿಶೇಷವಾಗಿ ಕೌಟುಂಬಿಕ ಅಥವಾ ಕಾರ್ಮಿಕ ವಿಶೇಷ ನ್ಯಾಯಾಲಯಗಳಿದ್ದೆ ಆ ರೀತಿಯ ನ್ಯಾಯಾಲಯಗಳಲ್ಲಿ ದಾಖಲಿಸಬೇಕಾಗ್ತದೆ. ಒಂದು ವೇಳೆ ಗ್ರಾಹಕ ಸಂಬಂಧಪಟ್ಟ ಗ್ರಾಹಕ ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗದ ಮುಂದಕ್ಕೆ ಇಡಬೇಕಾಗ್ತದೆ. ಇನ್ನು ಸ್ಥಳೀಯ ಆಧಾರದ ಸ್ಥಳದ ಆಧಾರ ಅಂತ ಹೇಳಿದೆ, ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್. ಅದು ಹೇಗೆ ಅಂದರೆ ಅಪರಾಧ ನಡೆದ್ರೆ, ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ಅಪರಾಧ ನಡೆದ್ರೆ ಬೆಂಗಳೂರಿನ ಆ ಪ್ರದೇಶಕ್ಕೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಮಾತ್ರ ಪ್ರಕರಣವನ್ನು ದಾಖಲಿಸಬಹುದು, ಅದನ್ನು ಮೈಸೂರಿನಲ್ಲಿಯೋ ಬಳ್ಳಾರಿಯಲ್ಲೋ ದಾಖಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ.
1: ಕೆಲವು ಸಲ ಈ ವಿಶೇಷ ಕೋರ್ಟ್ಗಳು ಅಂತ ಹೇಳ್ತಾರಲ್ಲ ಸರ್, ಅದು ಯಾಕೆ?
0: ನೋಡಿ, ವಿಶೇಷ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಯಾವುದು ಮದುವೆ ಅಥವಾ ಇದಕ್ಕೆ ಕೌಟುಂಬಿಕ ಕಲಹಗಳಿಗೆ ಸಂಬಂಧಪಟ್ಟಂಥದ್ದು, ಕೌಟುಂಬಿಕ ವಿಷಯಗಳಿಗೆ ಅದನ್ನು ನಾವು ಫ್ಯಾಮಿಲಿ ಕೋರ್ಟ್ ಅಂತ ಹೇಳ್ತೇವೆ. ಇನ್ನು ಗ್ರಾಹಕರ ದೂರುಗಳನ್ನು ಗ್ರಾಹಕರ ಕೋರ್ಟ್ಗಳಲ್ಲಿ, ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಇಡಬಹುದಾದಂಥದ್ದು. ಅದೇ ರೀತಿ ಕಾರ್ಮಿಕರ ತಕರಾರು, ಸಂಬಳ ಅಥವಾ ಬೇರೆ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟ ತಕರಾರುಗಳನ್ನು ಕಾರ್ಮಿಕ ನ್ಯಾಯಾಲಯದಲ್ಲಿ, ಮತ್ತು ವಿಶೇಷ ಮಕ್ಕಳ ಪ್ರಕರಣಗಳು, ಮಕ್ಕಳ ಕಳ್ಳಸಾಗಾಣಿಕೆ ಅಂತ ಪ್ರಕರಣಗಳನ್ನು, ಅಥವಾ ಲೈಂಗಿಕವಾಗಿ ದೌರ್ಜನ್ಯಕ್ಕೆ ಮಕ್ಕಳು ಒಳಗಾದರೆ, ಈಗ ಪೋಕ್ಸೋ ಅಂತ ಕಾಯ್ದೆಗಳಲ್ಲಿ ಅದಕ್ಕೆ ಸೆಷನ್ಸ್ ನ್ಯಾಯಾಲಯಗಳಲ್ಲಿ ಮಕ್ಕಳ ಪ್ರಕರಣಗಳನ್ನು ದಾಖಲು ಮಾಡಬೇಕಾಗ್ತದೆ. ಇನ್ನು ವರದಕ್ಷಿಣೆ ಪ್ರಕರಣಗಳನ್ನು ಹೆಚ್ಚಾಗಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಥವಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ದಾಖಲು ಮಾಡಿಕೊಳ್ತೇವೆ.
1: ಮತ್ತೆ ಈಗ ಯಾವ ಕೋರ್ಟಿಗೆ ಹೋಗಬೇಕು ಏನಂತ ಅನ್ನೋದು ಈ ತಾವು ತಿಳಿಸಿದ ಆಧಾರದ ಮೇಲೆ ಇದೆ.
0: ಹೌದು, ನಾನು ಸರಳವಾಗಿ ಹೇಳಬೇಕಾದ್ರೆ ನೀವು ಯಾವ ಕೋರ್ಟಿಗೆ ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋಗಬೇಕು ಅಂದ್ರೆ ಮೂರು ಪ್ರಶ್ನೆಗಳಿವೆ. ಒಂದು, ಅಪರಾಧ ಅಥವಾ ತಕರಾರು ಯಾವ ಪ್ರದೇಶದಲ್ಲಿ ನಡೆಯಿತು, ಪ್ರಕರಣ ಯಾವ ಸಂಬಂಧಕ್ಕೆ ಅಥವಾ ಯಾವ ವಿಷಯಕ್ಕೆ ಸಂಬಂಧಿಸಿರುವಂಥದ್ದು, ಮತ್ತೆ ಅಲ್ಲಿ ಪರಿಹಾರ ಕೇಳುವಂತ ಮೊತ್ತ ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟ ಆಸ್ತಿಯ ಮೊತ್ತ, ಇವುಗಳನ್ನು ನೆನಪಿಟ್ಟುಕೊಳ್ಬೇಕಾಗ್ತದೆ. ಮತ್ತೆ ಸೂಕ್ತ ವಕೀಲರನ್ನು ಭೇಟಿಯಾಗಿ ವಕೀಲರ ಮುಖಾಂತರ ಹೋಗುವಂಥದ್ದು ನಿಮ್ಮ ಜ್ಞಾನಕ್ಕೆ ಮತ್ತು ಸಲಹೆಗೆ ಅನುಕೂಲ.
1: ತುಂಬ ಧನ್ಯವಾದಗಳು ವಕೀಲರಾದ ಕೃಷ್ಣಪ್ರಸಾದ್ ನಡಸಾರ್ ಅವರೇ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನ್ಯಾಯವಾಣಿ ಕಾರ್ಯಕ್ರಮವಾಗಿತ್ತು. ಸಮಯ ಸರಿಯಾಗಿ 3:38 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹೊಂಬೆಸಿಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಸರಿಯಾಗಿ ಈ ಪ್ರಶ್ನೆಯನ್ನ ಕೇಳಿಸ್ಕೊಳ್ಳಿ. ರಕ್ತ ಪರಿಚಲನೆಯ ಅಧ್ಯಯನ, ಇದಕ್ಕೆ ಏನಂತ ಕರೀತಾರೆ, ಅಂದ್ರೆ ಸ್ಟಡಿ ಆಫ್ ಏನು ಅಂತ ಕರೀತಾರೆ, ರಕ್ತ ಪರಿಚಲನೆಯ ಅಧ್ಯಯನವನ್ನ ಏನಂತ ಕರೀತಾರೆ ಅಂತ ನೀವು ನನಗೆ ಉತ್ತರನ ತಲುಪಿಸಬೇಕು. 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎ ಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

3:46 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ರಕ್ತ ಪರಿಚಲನೆಯ ಅಧ್ಯಯನ ಅಂತ ಯಾವುದನ್ನ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದೆ. ಎನ್ ಆರ್ ಪ್ರಸಾದ್ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ಜೊತೆಗೆ ಸಾಕಷ್ಟು ಜನರ ಉತ್ತರ ಸರಿಯಾಗಿದೆ. ಸುಬ್ರಹ್ಮಣ್ಯ ಜಯಂತ್ ಮತ್ತೆ ದಿಲೀಪ್ ಕಲ್ಯಾಣ್ಕರ್, ಚಂದ್ರಶೇಖರ್ ತಾವರೆಕೆರೆಯಿಂದ, ಬಿಂದು ಪ್ರಕಾಶ್ ಅವರು ಬಾಬಾ ಕಲ್ಯಾಣ್ ಬೆಂಗಳೂರಿಂದ, ನೇತ್ರಾ ಕೆಂಗೇರಿಯಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿಂದ, ಕಬಾಡಿ ವೆಂಕಟೇಶ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ ಬಿನಿಪೇಟೆಯಿಂದ, ಸುಭಾನ್ ಖೋರಿ ಹಂಪಸಾಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿ, ಮಂಜುಳಾ ಕುಮಾರ್ ಮತ್ತೆ ಸೋಮಶೇಖರ್ ಶಾಮನೂರು ಬಿಳೆ ಬಾವಿಯಿಂದ, ಮಂಜುನಾಥ್ ಅವರ ಉತ್ತರ ಕೂಡ ಸರಿಯಾಗಿದೆ ಹರೀಶ್ ಮಲ್ಲೇಶ್ವರಂಯಿಂದ, ಮತ್ತೆ ಸದಾಶಿವ ಹುಲಗೂರ್ ಬನಶಂಕರಿಯಿಂದ, ಸುಮಿತ್ರಾ ಸಂಡೂರಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ಚಂದ್ರಪ್ಪ ಉತ್ತರಳ್ಳಿಯಿಂದ, ಅನಿಲ ವಿಷ್ಣುವರ್ ಉತ್ತರ ಸರಿಯಾಗಿದೆ, ಗೀತಾ ಜೋಶಿ ಕಲಬುರಗಿಯಿಂದ, ಮತ್ತೆ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡವರು ಕೂಡ ಇದ್ದಾರೆ, ಗಜಾನನ ಭಟ್ ಬೋಳನಮಕ್ಕಿಯಿಂದ ಸಿದ್ಲಿಂಗಮೂರ್ತಿ ಅವರು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಮಂಡಿಕಲ್ ಕೃಪಾ ಉಮೇಶ್ ಮತ್ತೆ ಶ್ವೇತಾ ಚಟ್ಟಿಮಾನಿ ಭಾಗಮಂಡಲದಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ, ತೀರ್ಥಪ್ರಸಾದ್ ದೊಡ್ಡಮೆಟ್ಟಿಯಿಂದ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ರಕ್ತ ಪರಿಶೋಧನೆ ಅಂದರೆ ಇಂಗ್ಲಿಷ್ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬ್ಲಡ್ ಇನ್ವೆಸ್ಟಿಗೇಷನ್ ಅಂತ ಕರೀತಾರೆ ಅಂತ ಹರಿಹರನ್ ವಿಜ್ಞಾನ ನಗರದಿಂದ ಅದರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಒಂದು ಇಂಥದ್ದೇನೋ ಒಂದು ಪದ ಇದೆ, ಅದೇನು ಅಂತ ಕೇಳಿದ್ದೆ ನಾನು. ಜೊತೆಗೆ ಸರಿಯಾದ ಉತ್ತರನ ಕೊಟ್ಟವರು ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಮತ್ತೆ ಕನಕರಾಯ ರತ್ನಪುರ ಅವರ ಉತ್ತರ ಸರಿಯಾಗಿದೆ, ವೇದಶೆಟ್ಟಿ ಕಾಳವಾರ ಅವರ ಜೊತೆಗೆ ಪ್ರಜ್ಞಾ ಗ್ರಾಮದಿಂದ, ರಾಯಚೂರಿಂದ ಯಲ್ಲಪ್ಪ ಯಾದವ್ ಅವರ ಉತ್ತರ ಕೂಡ ಸರಿಯಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸರಿಯಾದ ಉತ್ತರ ತಲುಪಿಸಿದ್ದಕ್ಕೆ ಅಂತ ಹೇಳ್ತಾ, ರಕ್ತ ಪರಿಚಲನೆಯ ಅಧ್ಯಯನವನ್ನ ಆಂಜಿಯೋಲಜಿ ಅಂತ ಕರೀತಾರೆ. ಸೊ ಇದು ಸರಿಯಾದ ಉತ್ತರ ಆಗಿತ್ತು, ಆಂಜಿಯೋಲಜಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಉತ್ತರ ತಲುಪಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ. ಸೊ ಇನ್ನು ಮತ್ತೆ ಇನ್ನೊಂದು ಪ್ರಶ್ನೆಗೆ ಹೋಗುವಂತಹ ಸಮಯ, ಈ ಆಡಿಯೋ ಬಿಟ್ಟನ್ನ ಕೇಳಿಸ್ಕೊಳ್ಳಿ, ಇದಾದ ನಂತರ ಪ್ರಶ್ನೆಯನ್ನ ಕೇಳ್ತೀನಿ.

ಸಂಗೀತಾ ಕಟ್ಟಿ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಭಾವಗೀತೆಯ ರಚನೆಕಾರರು ಯಾರು ಅನ್ನೋದು ಪ್ರಶ್ನೆ. ಸಂಗೀತಾ ಕಟ್ಟಿಯವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಭಾವಗೀತೆಯ ರಚನೆಕಾರರು ಯಾರು, ಯಾರು ಬರೆದಿದ್ರು ಈ ಹಾಡನ್ನ ಅಂತ ನೀವು ನನಗೆ ಉತ್ತರನ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಒಂದು ಆಡಿಯೋ ಬಿಟ್ಟನ್ನ ಕೇಳಿಸಿ ಈ ಹಾಡಿನ ರಚನೆಕಾರರು ಯಾರು ಅಂತ ಕೇಳಿದ್ದೆ. ಸುಮಾರು ಜನ ಸರಿ ಉತ್ತರ ಕಳಿಸಿಲ್ಲ, ಆದರೆ ಬೇರೆ ಬೇರೆ ಥರ ಅವರ ಮಾತುಗಳನ್ನು ಕಳಿಸಿದ್ದಾರೆ. ಯಾವ್ದ್ರಿ ಇದು ಹಾಡು, ಕೇಳೇ ಇರಲಿಲ್ಲ, ಎಲ್ಲಿಂದ ಹುಡುಕಿದ್ರಿ ಅಂತ ಒಂದಷ್ಟು ಜನ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಕೊಟ್ಟವರು ಯಾರು ಒಂದಿಬ್ಬರು ಇದ್ದಾರೆ ಅಂತ ಹೇಳಿಬಿಡ್ತೀನಿ. ಅನಿಲ ಬಿಷ್ಟಣ್ಣನವರ ಇವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ಮತ್ತೆ ಅವರ ಜೊತೆಗೆ ಸರಿಯಾದ ಉತ್ತರ ಕೊಟ್ಟವ್ರನ್ನ ನಾನಂತೂ ಹುಡುಕ್ತಾ ಇದ್ದೀನಿ. ನೇತ್ರಾ ಕೆಂಗೇರಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ಯಾರನ್ನ ಕೇಳೇ ಇಲ್ಲ, ನನಗಂತೂ ಗೊತ್ತಿಲ್ಲ ಅಂತ ಹರೀಶ್ ಮಲ್ಲೇಶ್ವರಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಬಿಂದು ಪ್ರಕಾಶ್ ಉತ್ತರ ಸರಿಯಾಗಿದೆ, ಮತ್ತೆ ಅವರ ಜೊತೆಗೆ ಸರಿಯಾದ ಉತ್ತರ ಕಳಿಸಿದವರು ತುಂಬ ಜನ ಇದ್ದಾರೆ, ಆದರೆ ಸರಿಯಾದ ಉತ್ತರ ಕಳಿಸಿದವರು ತುಂಬ ಕಡಿಮೆ ಜನ ಇದ್ದಾರೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ, ಸಮನ್ವಿತ ಸಿರಿಗೆರೆಯಿಂದ, ಜೊತೆಗೆ ಸರಿಯಾದ ಉತ್ತರ ಕೊಟ್ಟವರು ಇಷ್ಟೇ ಜನ. ಇಷ್ಟೂ ಜನಕ್ಕೆ ಅಭಿನಂದನೆಗಳು, ಧನ್ಯವಾದಗಳು ಅಂತ ಹೇಳ್ತಾ ಸರಿಯಾದ

ಉತ್ತರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಸಮಯ 3:54. ಹಾಗಿದ್ರೆ ಯಾವುದು ಆ ಹಾಡು, ಯಾರು ಬರೆದಿದ್ದು ಅಂತ ಹೇಳ್ಬಿಡ್ತೀನಿ. ಈ ಆಡಿಯೋ ಬಿಟ್ಟನ್ನ ನಾನು ನಿಮ್ಗೆ ಕೇಳಿಸಿದ್ದೆ. ಹಾಡನ್ನ ಬರೆದವರು ದರಾ ಬೇಂದ್ರೆ ಅವರು. ದರಾ ಬೇಂದ್ರೆ ಅವರ ರಚನೆಯ ಈ ಗೀತೆಯಾಗಿತ್ತು ಸಂಗೀತ ಕಟ್ಟಿಯವರ ದನಿಯಲ್ಲಿ. ಸಂಗೀತ ಕಟ್ಟಿ ಅವರು ಸಾಕಷ್ಟು ದರಾ ಬೇಂದ್ರೆಯವರ ಹಾಡುಗಳನ್ನ ಹಾಡಿದ್ದಾರೆ, ತುಂಬಾ ಅವರ ಹಿಟ್ ಗೀತೆಗಳು ಅಂತ. ಮುಗಿಲ ಮಾರಿಗೆ ರಾಗರತ್ಯ ಹಾಡಂತೂ ಅದ್ಭುತವಾದ ರಚನೆ, ಜೊತೆಗೆ ಅದ್ಭುತವಾದ ಹಾಡುಗಾರಿಕೆಯಲ್ಲಿ ಮೂಡಿ ಬಂದದ್ದು. ಸಂಗೀತ ಕಟ್ಟೆ ಮತ್ತೆ ದರಾ ಬೇಂದ್ರೆ ಇಬ್ರು ಧಾರವಾಡದವರು ಅನ್ನೋದು ಕೂಡ ಒಂದು ಹೆಮ್ಮೆಯ ವಿಷಯ. ಇದು ದರಾ ಬೇಂದ್ರೆ ಅವರ ರಚನೆಯ ಒಂದು ಹಾಡಾಗಿತ್ತು. ಸಮಯ 3:55. ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಈ ಹಿಂದೆ ನಾನು ಕೇಳಿದ ಪ್ರಶ್ನೆಗೆ ದರಾ ಬೇಂದ್ರೆಯವರ ಪ್ರಶ್ನೆಗೆ ಉತ್ತರ ಕೊಟ್ಟವರಲ್ಲಿ ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ರು, ಅವರ ಹೆಸರು ಮಿಸ್ ಆಗ್ಬಿಡಿತ್ತು. ಕ್ಷಮೆ ಇರಲಿ ಅಂತ ಹೇಳ್ತಾ ಕೊನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಜೀವನ ಚೈತ್ರ ಚಿತ್ರದಲ್ಲಿ ಉತ್ತರ ಭಾರತದಲ್ಲಿ ರಾಜ್ಕುಮಾರ್ ಅವರನ್ನ ಗುರುತಿಸಿ ಅವರು ಯಾರು ಅನ್ನೋದನ್ನ ಸ್ಮರಣೆಗೆ ಅಂದ್ರೆ ನೆನಪಿಗೆ ತರೋ ನಟ ಯಾರು, ಅವರ ನಿಜವಾದ ಹೆಸರು ಏನು, ಅವರು ಸಿನಿಮಾದಲ್ಲಿ ಅವರ ಹೆಸರೇನು ಅಂತ ಕೇಳ್ತಿಲ್ಲ, ಯಾರವರು ಆ ನಟ ಯಾರು ಅಂತ ಕೇಳ್ತಾ ಇದ್ದೀನಿ. ಪ್ರಶ್ನೆ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ಜೀವನ ಚೈತ್ರ ಚಿತ್ರದಲ್ಲಿ ಉತ್ತರ ಭಾರತದಲ್ಲಿ ರಾಜ್ಕುಮಾರ್ ಅವರನ್ನ ಗುರುತಿಸಿ ಅವರು ಯಾರು ಅನ್ನೋದನ್ನ ನೆನಪಿಗೆ ತಂದಂತಹ ನಟ ಅವರ ಹೆಸರೇನು, ನೀವು ಉತ್ತರನ ತಲುಪಿಸಬೇಕಾಗಿರೋದು 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಮಯ ಸರಿಯಾಗಿ 3:59 ಆಗ್ತಾ ಇದೆ. ಸರಿಯಾದ ಉತ್ತರ ಕೊಟ್ಟವರು ಯಾರ್ಯಾರು ಅಂತ ಹೇಳ್ಬಿಡ್ತೀನಿ. ಲಿಸ್ಟ್ ತುಂಬಾ ದೊಡ್ಡದಾಗೆ ಇದೆ. ಬಿಂದು ಪ್ರಕಾಶ್ ಅವರು ಮತ್ತೆ ಜಯಪುಟ್ಟಸ್ವಾಮಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಮಂಜುಳಾ ಮುನಿಯಪ್ಪ ಹರೀಶ್ ಮಲ್ಲೇಶ್ವರಂ ಇಂದ, ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಕೂಡ ಸರಿಯಾಗಿದೆ. ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಗಜಾನನ ಭಟ್ ಬೋಳನಮಕ್ಕಿಯಿಂದ, ರೇಣುಕಾ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ರವಿ ಬೆಟ್ಟಲ್ಲಿಯಿಂದ ಮತ್ತೆ ತಾವರೆಕೆರೆಯಿಂದ ಚಂದ್ರಶೇಖರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಜಯರಾಮ್ ಟೈಲರ್ ಸಾಗರದಿಂದ, ಮಂಜುಳಾ ಕುಮಾರ್ ವಸಂತಪುರದಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಉಮಾಶಂಕರ್ ಸಾಂಬಾ, ನಾಗೇಂದ್ರ ಈಚಲಬೀಡು ಮತ್ತೆ ಪದ್ಮಶ್ರೀ ಅವರ ಕುಟುಂಬದವರ ಉತ್ತರ ಸರಿಯಾಗಿದೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಗೀತಾ ಜೋಶಿ ಕಲಬುರಗಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮತ್ತೆ ನಂಬರ್ ಎಂಡಿಂಗ್ ವಿತ್ 4486 ದಯವಿಟ್ಟು ನಿಮ್ಮ ಹೆಸರಿನ ಜೊತೆಲಿ ನಿಮ್ಮ ಸಂದೇಶ ನಮಗೆ ತಲುಪಿದ್ರೆ ನಿಮ್ಮ ಹೆಸರನ್ನು ಓದೋಕೆ ನಮಗೂ ಖುಷಿಯಾಗುತ್ತೆ. ಅನಿತಾ ಬಚ್ಚನ್ ಅವರ ಉತ್ತರ ಸರಿಯಾಗಿದೆ. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಜೊತೆಗೆ ಓಕೆ ಹರಿಹರನ್ ವಿಜ್ಞಾನ ನಗರದಿಂದ ಜಾಫರ್ ಅವರು ಉತ್ತರ ಸರಿಯಾಗಿ ಕಳಿಸಿದ್ದಾರೆ. ಬಿ ಎಂ ವಿಶ್ವನಾಥ್ ಅವರು, ಸುಬ್ರಹ್ಮಣ್ಯ ಜಯಂತ್, ನವ್ಯಶ್ರೀ, ಮಹೇಶ್ ಜಯಮ್ಮ, ವಿಜಯ ಸತೀಶ್ ಅವರು ಮತ್ತು ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ ಸರಿಯಾಗಿ 4:00 ಆಗ್ತಾ ಇದೆ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಉತ್ತರ ಹೇಳ್ರಿ ಸರಿಯಾದ ಉತ್ತರ ಅಂತ ಕೇಳ್ತಾ ಇದ್ದಾರೆ. ಹಂಗೆ ಖಂಡಿತ ಹೊರಡಲ್ಲ. ಜೀವನ ಚೈತ್ರ ಚಿತ್ರದಲ್ಲಿ ಉತ್ತರ ಭಾರತದಲ್ಲಿ ರಾಜ್ಕುಮಾರ್ ಅವರನ್ನ ಗುರುತಿಸಿ ಅವರು ಯಾರು ಅನ್ನೋದನ್ನ ನೆನಪಿಗೆ ತಂದ ನಟ ಯಾರು ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಆಗಿತ್ತು ಟೆನಿಸ್ ಕೃಷ್ಣ ಅವರು. ಟೆನಿಸ್ ಕೃಷ್ಣ ಅವರು ಯಾರು ಜೀವನ ಚೈತ್ರ ಚಿತ್ರದಲ್ಲಿ ರಾಜ್ಕುಮಾರ್ ಅವ್ರನ್ನ ಗುರುತಿಸಿ ಅವ್ರು ಯಾರು ಅನ್ನೋದನ್ನ ವಾಪಸ್ ನೆನಪಿಸ್ತಾರೆ. ಟೆನಿಸ್ ಕೃಷ್ಣ ಅವರ ಹೆಸರು ಪುಟ್ಟ ಜೋಯಸ್ ಅಂತ ಆಗಿತ್ತು ಈ ಚಿತ್ರದಲ್ಲಿ. ಇದು ಈ ಸಿನಿಮಾದ ವಿಷಯ ಆಗಿತ್ತು. ಸಮಯ 4:00 ಆಗ್ತಾ ಇದೆ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲು 101.3.

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಸಮಯ 4:04 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಬೆಂಗಳೂರು ಬಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆ ಆಗ್ತಾ ಇರೋದು ನಾನು ಮಾಧು ಚೈತ್ರಾ.

4:14 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಬಿಸ್ನೆಸ್ ಬಸ್ ಅಲ್ಲಿ ನಾವಿದ್ದೀವಿ. ಬಿಸ್ನೆಸ್ ಬಗ್ಗೆ ಮಾತಾಡುವಾಗ

0: ಯಾವ್ಯಾವ ಬಿಸ್ನೆಸ್ ಎಲ್ಲ ಮಾಡಬಹುದು, ಆ ಬಿಸ್ನೆಸ್ ಮಾಡಬಹುದು, ಈ ಬಿಸ್ನೆಸ್ ಮಾಡ್ಬೋದು, ಇದಕ್ಕೆ ಇನ್ವೆಸ್ಟ್ ಎಷ್ಟು ಮಾಡಬೇಕು, ಏನೇನೆಲ್ಲ ಚಾಲೆಂಜಸ್ ಇರುತ್ತೆ, ಈ ವಿಷಯಗಳನ್ನೆಲ್ಲ ಸಾಕಷ್ಟು ಸಲ ಈಗಾಗಲೇ ಮಾತಾಡಾಗಿದೆ. ಆದರೆ ಬಿಸ್ನೆಸ್ಸಲ್ಲಿ ಲಾಸ್ ಆಗೋದು ಅಥವಾ ನಮಗೆ ಲಾಭ ಬರೋದು ಇದೆಲ್ಲನೂ ತುಂಬ ಸಾಮಾನ್ಯವಾಗೇ ಇರುತ್ತೆ. ಲಾಭ ಬಂದರೆ ಏನೋ ತುಂಬ ಖುಷಿ, ಸಂತೋಷವಾಗಿ ಅದನ್ನು ಎಕ್ಸೆಪ್ಟ್ ಮಾಡ್ತೀವಿ, ಆರಾಮಾಗಿರ್ತೀವಿ, ಏನು ಅಲ್ಲಿ ಅದರಿಂದ ಯಾವ ತೊಂದರೆಗಳು ಆಗಲ್ಲ. ಲಾಭ ಬಂದಾಗ ತುಂಬ ನಮಗೆ ಏನೇನು ಬೇಕೋ ಅದೆಲ್ಲವೂ ಸಿಗುತ್ತೆ. ಅದೇ ಲಾಸ್ ಆದಾಗ ನಿಜವಾಗ್ಲೂ ನಮಗೆ ಸಮಸ್ಯೆಗಳು ಎದುರಾಗುತ್ತೆ. ಎಷ್ಟೋ ಸಮಸ್ಯೆಗಳು, ನಮ್ಮ ಮೇಲೆ ಡಿಪೆಂಡ್ ಆಗಿರೋರು ಅಥವಾ ನಾವು ಯಾರಿಗೋ ಸಂಬಳ ಕೊಡಬೇಕಾಗಿರೋರು ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವರ ಮನೆಯವರು ಅವರ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೀಗೆ ಹೇಗೆ ಏನು ಹೆಂಗೆ ಇದನ್ನು ನಿಭಾಯಿಸಬೇಕು, ಹೇಗೆ ನಿಭಾಯಿಸ್ಬೋದು, ಇದಕ್ಕೆಲ್ಲ ಪರಿಹಾರ ಏನು? ಹಾಗಿದ್ರೆ ಲಾಸೇ ಆಗಲ್ವಾ? ಖಂಡಿತ ಲಾಸ್ ಅನ್ನೋದಾಗತ್ತೆ. ಹಾಗಾದರೆ ಇದನ್ನು ಹೇಗೆ ಸಂಭಾಳಿಸಬಹುದು ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಉತ್ತರ ಇದ್ದರೆ ಖಂಡಿತ ನನಗೆ ತಲುಪಿಸಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದಕ್ಕೆ ಪರಿಹಾರ ಏನು ಅಂತ ನಾನು ಒಂದು ಪುಟ್ಟ ಪರಿಹಾರನ ಕೊಡ್ತೀನಿ, ನೀವು ನಿಮ್ಮ ಪರಿಹಾರ ಏನು ಅನ್ನೋದನ್ನು ತಿಳಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಲಾಸ್ ಆದಾಗ, ಜೀವನದಲ್ಲಿ ತೊಂದರೆ ಆದಾಗ ಅಥವಾ ಬಿಸ್ನೆಸ್ಸಲ್ಲಿ ತೊಂದರೆ ಆದಾಗ ಅದಕ್ಕೆ ಪರಿಹಾರ ಏನು ಮಾಡ್ಕೊಳ್ಬಹುದು, ಮುಂಚೆನೇ ಏನೆಲ್ಲ ಮಾಡ್ಕೊಂಡಿರಬಹುದು ಅನ್ನೋಂಥ ವಿಷಯಕ್ಕೆ ನಿಮ್ಮ ಪರಿಹಾರಗಳು, ಅನುಭವಗಳು, ಅಭಿಪ್ರಾಯಗಳನ್ನು ನಾನು ನಿರೀಕ್ಷಿಸ್ತಾ ಇರ್ತೀನಿ. ನೀವು ಕೇಳ್ತಾ ಇರಿ ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ರೀ ಮಾಲತಿ,
2: ಏನ್ರಿ?
1: ನಮ್ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ.
2: ಕಾಣ್ತಾ ಇದೆಯಲ್ರಿ
1: ಫ್ರಿಡ್ಜ್ 18,000,
3: ಅಯ್ಯೋ ನಿನ್ನ
1: ಟಿವಿ 14,000,
3: ಎಲ್ಲ ಇವಳ
1: ಈ ವಾಷಿಂಗ್ ಮೆಷಿನ್ 8,000,
3: ಶಿವನೇ ಗತಿ
1: ಗ್ಯಾಸ್ ಸಿಲಿಂಡರ್ 10,000,
3: ರಾಮ ರಾಮ
2: ಅಮ್ಮಮ್ಮ ಇದೆಲ್ಲ ನಿಮ್ ಯಜಮಾನ್ರು ಕೊಡಿಸಿದ್ರು ಅಂದ್ರೆ ನಂಗ್ ನಂಬೋಕೆ ಆಗ್ತಾ ಇಲ್ವಲ್ರಿ.
3: ರೀ ವತ್ಸಲ ಅವ್ರೆ, ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ?

0: ಹಾಡುಗಳು ಚೆನ್ನಾಗಿದ್ದಾರೆ ರೀ, ಥ್ಯಾಂಕ್ ಯು ಅಂತ ಮಂಜುಳಾ ಮುನಿಯಪ್ಪ ಅವರು ಪಂತ್ರಪಾಳ್ಯದಿಂದ ಸಂದೇಶನ ಕಳಿಸಿದ್ದಾರೆ. ಮತ್ತು ಅವ್ರ ಜೊತೆಗೆ ಲಾಸ್ ಆದಾಗ ಮೊದಲು ಶಾಂತವಾಗಿ ಕೂತು ಯೋಚನೆ ಮಾಡಬೇಕು, ಯಾಕೆ ಹೀಗಾಯ್ತು, ಎಲ್ಲಿ ತಪ್ಪಾಯಿತು ಅಂತ ತಿಳ್ಕೊಂಡು ಸರಿಪಡಿಸ್ಕೊಳ್ಬೇಕು. ಅದ್ರ ಬದಲು ದೇವಸ್ಥಾನ ವಾಸ್ತು ಅಂತ ಸುತ್ತಿದ್ರೆ ತಪ್ಪು ಕಣ್ರಿ, ಆತ್ಮಹತ್ಯೆ ಅಂತೂ ಮಾಡ್ಕೊಳ್ಳೇಬಾರ್ದು. ಖಂಡಿತ ಹೌದು, ಇವತ್ತು ಲಾಸ್ ಆದರೂ ನಾಳೆ ಲಾಭ ಆಗಬಹುದು. ದುಡ್ಡು ಮುಖ್ಯ ಅಲ್ಲ, ಜೀವನ ಮುಖ್ಯ ಅಂತ ಮಮತಾ ನಾಗರಾಜ್ ದಾವಣಗೆರೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ಖಂಡಿತ ಹೌದು, ದುಡ್ಡು ಮುಖ್ಯ ಅಲ್ಲ, ಜೀವನ ಮುಖ್ಯ. ಅಂತಹ ಯೋಚನೆಗಳು ನಮ್ಮ ಹತ್ರಕ್ಕೂ ಕೂಡ ಸುಳಿಲೇಬಾರದು. ಇನ್ನು ನಾನು ಹೇಳ್ತಾ ಇದ್ದೆ, ಏನ್ ಮಾಡಬಹುದು, ಬಿಸ್ನೆಸ್ ಮಾಡ್ತಿದ್ದೀವಿ ಅಂತಂದಾಗ ಲಾಭ ನಷ್ಟಗಳು ಇದ್ದೇ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಗೊತ್ತಾದಾಗ ಒಂದಿಷ್ಟು ಪ್ಲಾನ್ ಮಾಡ್ಕೊಳ್ಬೇಕು. ಪ್ಲಾನ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ಮೊದಲು ನಾವು ಮೀಸಲು ನಿಧಿ ಅಂತ ಒಂದಿಷ್ಟು ಇರಬೇಕು, ರಿಸರ್ವ್ ಫಂಡ್. ಭವಿಷ್ಯದ ಎಷ್ಟೋ ಖರ್ಚುಗಳಿರುತ್ತೆ, ಅನಿರೀಕ್ಷಿತವಾದ ಖರ್ಚುಗಳಿರುತ್ತೆ, ಎಂತೆಂಥದ್ದು ತುರ್ತು ಪರಿಸ್ಥಿತಿಗಳಿರುತ್ತೆ, ಅಥವಾ ಆ ನಷ್ಟನ ಅನುಭವಿಸಿ ಎದುರಿಸಿ ಹೇಗೆ ಅದನ್ನ ಸಾಲ್ವ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗೋಕೆ ಒಂದಿಷ್ಟು ಸಮಯ ಬೇಕಿರುತ್ತೆ. ಆ ಸಮಯದಲ್ಲಿ ನಾವು ನಮ್ಮನ್ನ ನಂಬಿದವರು ಕೂಡ ಜೀವನ ಮಾಡಬೇಕಾಗಿರುತ್ತೆ. ಅಂತಹ ಪರಿಸ್ಥಿತಿಗೆ ಒಂದಿಷ್ಟು ಹಣ ಬೇಕಿರುತ್ತೆ. ಅದಕ್ಕೆ ಈ ಮೀಸಲು ನಿಧಿ, ರಿಸರ್ವೇಶನ್ ಫಂಡ್ ಅಂತ ಏನಿಟ್ಕೊಳ್ತೀವಿ, ಅದು ತುಂಬಾ ಮುಖ್ಯ ಆಗುತ್ತೆ. ಈ ರಿಸರ್ವೇಶನ್ ಫಂಡ್ ಬಗ್ಗೆ ನಿಮ್ಗೇನು ಗೊತ್ತು, ನೀವು ನಮಗೆ ಸಂದೇಶನ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನವಿಲು 101.3.
1: ಸುಭಾಷ್.

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಸಮಯ 4:43. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಮೀಸಲು ಹಣ ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಕೇಳಿದ್ದೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಅವರು ಸಂದೇಶನ ಕಳಿಸಿದ್ದಾರೆ. ವ್ಯವಹಾರದಲ್ಲಿ ನಷ್ಟ ಆದಾಗ ಗಾಬರಿ ಆಗದೆ ಯಾವುದೇ ತರಹದ ಖರ್ಚು ವೆಚ್ಚಗಳನ್ನು ತಕ್ಷಣನೇ ನೋಡ್ಕೊಳ್ಬೇಕು. ಯಾವುದರಿಂದ ನಷ್ಟ ಆಗಿದೆ ಅದನ್ನು ಸರಿಪಡಿಸ್ಕೊಂಡು ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ಅತಿಯಾದ ಏನು ಅರ್ಜೆನ್ಸಿ ಮಾಡಬಾರ್ದು ಅಥವಾ ಉದ್ರೇಕ ಆಗಬಾರ್ದು. ಸರಿಯಾಗಿ ವ್ಯವಹಾರದಲ್ಲಿ ಯಾವುದೇ ರೀತಿಯಿಂದ ಮೋಸ ಹೋಗದೆ ಜಾಗರೂಕತೆಯಿಂದ ವ್ಯಾಪಾರ ಮಾಡಬೇಕು. ನಮ್ಮ ಖರ್ಚು ವೆಚ್ಚಗಳು ಕಡಿಮೆ ಮಾಡಿಕೊಳ್ಬೇಕು. ಇದರಿಂದ ವ್ಯವಹಾರದಲ್ಲಿ ನಷ್ಟ ಆಗೋದನ್ನು ಮುಂದೂಡಬಹುದು ಅಂತ ಸಂದೇಶನ ಕಳಿಸಿದ್ದಾರೆ. ಅನಿಲ ಬಿಷ್ಟನ್ನವರ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ, ರಿಸರ್ವೇಷನ್ ಫಂಡ್ ಅಂದರೆ ಭವಿಷ್ಯದ ತುರ್ತು ಅಗತ್ಯಗಳು, ಯೋಜಿತ ವೆಚ್ಚಗಳು ಅಥವಾ ಕಾನೂನುಬದ್ಧ ಬಾಧ್ಯತೆಗಳನ್ನು ಸರಿದೂಗಿಸೋಕೆ ಒಂದು ಸಂಸ್ಥೆ ಅಥವಾ ಸೊಸೈಟಿ ಅಥವಾ ಕಂಪನಿ ತನ್ನ ಲಾಭದಲ್ಲಿ ಪ್ರತ್ಯೇಕವಾಗಿ ಎತ್ತಿಡುವಂತಹ ಒಂದಿಷ್ಟು ಹಣ ಅಥವಾ ತುರ್ತು ನಿಧಿ ಅಂತ ಹೇಳ್ತಾರೆ. ಖಂಡಿತ ಹೌದು. ಶಿವಣ್ಣ ಪಿಒ ಬನಹಳ್ಳಿಯಿಂದ

ಚಳ್ಳಕೆರೆ ತಾಲೂಕಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ಹಾಡುಗಳು ಚೆನ್ನಾಗಿದೆ, ಧನ್ಯವಾದಗಳು. ಪಕ್ಕದಲ್ಲಿ ಸ್ವಲ್ಪ ಕಾಸಿದ್ರೆ ಕೈ ಹಿಡಿಯುತ್ತೆ ಮೇಡಮ್, ಕಷ್ಟಕಾಲಕ್ಕೆ ಹಣ ಬೇಕೇ ಬೇಕು ಅಂತ ಹೇಳ್ತಾರೆ. ಖಂಡಿತ ಹೌದು, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಎಲ್ಲ ಹಾಡುಗಳು ಚೆನ್ನಾಗಿದೆ, ಧನ್ಯವಾದ ಅಂತ ಈರಣ್ಣ ಜೇವೂರ ರಾಮಚಂದ್ರ ಅವರು ಸಂದೇಶನ ಕಳಿಸಿದ್ದಾರೆ. ಈ ಸಂದೇಶನ ಡೇವಿಡ್ ನೋ ಅವರು ಸಂದೇಶನ ಕಳಿಸಿದ್ದಾರೆ ಮುನಿರಾಬಾದಿಂದ. ಯಾವತ್ತಿಗೂ ನಾವು ನಮ್ಮ ಶಕ್ತಿ ಮೀರಿದ ಕಮಿಟ್ಮೆಂಟ್ಸ್ನ ಮಾಡ್ಕೊಳಕ್ ಹೋಗ್ಬಾರ್ದು. ಯಾವುದೇ ಬಿಸ್ನೆಸ್ ಆಗಿರಬಹುದು, ಮೊದಲನೇ ಎಕ್ಸ್ಪೀರಿಯನ್ಸ್ ಇರಬಹುದು, ಜಾಸ್ತಿ ಕಮಿಟ್ಮೆಂಟ್ಸ್ನ ಮಾಡಿಕೊಂಡ್ರೆ ಸಮಸ್ಯೆ ಖಂಡಿತ ನಮಗೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು. ಜೊತೆಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಧನ್ಯವಾದಗಳು, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಯಾರು, ನಿಂಗಪ್ಪ ಸರಳೆ ಹಿರೇಹಡ್ಗಲಿಯಿಂದ ಹಾಡುಗಳು ಖುಷಿ ಕೊಡ್ತಾ ಇದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಉಮಾಶಂಕರ್ ಸಾಂಬ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಮೀಸಲು ಹಣ ಅಥವಾ ರಿಸರ್ವೇಷನ್ ಫಂಡ್ ಅಂತ ಏನಿದೆ, ಇದು ತುರ್ತು ಪರಿಸ್ಥಿತಿಯಲ್ಲಿ ಅನಿರೀಕ್ಷಿತವಾಗಿ ಬರುವ ಖರ್ಚುಗಳ ವೆಚ್ಚಗಳನ್ನು ತೂಗಿಸುವಂಥದ್ದು ಆಗಿದೆ. ಯಾವಾಗಾದರೂ ನಮಗೆ ತುರ್ತಾಗಿರೋ ಒಂದು ಸಮಯ ಬಂದರೆ, ಅದು ಮೇ ಬಿ ಕೆಲಸ ಕಳ್ಕೊಂಡಾಗಿರಬಹುದು ಅಥವಾ ಆರೋಗ್ಯದ ಸಮಸ್ಯೆಯಿಂದ ಒಂದಷ್ಟು ಕಷ್ಟದಲ್ಲಿ ಸಿಕ್ಕಾಕೊಳ್ಳುವಂತಹ ಸಮಯ ಇರಬಹುದು, ಆ ಟೈಮಲ್ಲಿ ಖಂಡಿತವಾಗ್ಲೂ ಕೆಲಸ ಮಾಡೋರಿಗೆ ನೆರವಿಗೆ ಬರುತ್ತೆ. ಇನ್ನು ವ್ಯಾಪಾರದ ಭದ್ರತೆಯಲ್ಲಿ ಕಂಪನಿಗಳಿಗೆ ಏನಾದರೂ ಅಕಸ್ಮಾತ್ ಆಗಿ ನಷ್ಟ ಆದರೆ ಮುಂಬರುವ ಯೋಜನೆಗಳಿಗೆ ಬಂಡವಾಳ ಹೊಡೋಕೊಂದಿಷ್ಟು ಹಣ ಬೇಕು. ಜೊತೆಗೆ ಕೆಲಸ ಮಾಡ್ತಿರೋರಿಗೆ ಸಂಬಳ ಕೊಡೋಕ್ಕೆ ಆ ಅರ್ಜೆಂಟಿನ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಹಣ ಬೇಕು. ಇದೆಲ್ಲದಕ್ಕೂ ಕೂಡ ಸಾಕಷ್ಟು ನೆರವಾಗುತ್ತೆ. ಸಮಯ 4:47. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.1

ಸಮಯ ಸರಿಯಾಗಿ 4:56 ನೇನು ನಾನು ಹೊರಡುವಂತ ಹೊತ್ತು. ಬೆಂಗಳೂರು ಬಸ್ ಅಲ್ಲಿ ಬಿಸ್ನೆಸ್ ಮಾಡುವಾಗ, ವ್ಯಾಪಾರ ಮಾಡುವಾಗ ಯಾವುದು ಮುಖ್ಯ ಅಂತ ಮಾತಾಡ್ತಾ ಮಾತಾಡ್ತಾ ಮೀಸಲು ಹಣ, ಮೀಸಲು ನಿಧಿ, ರಿಸರ್ವೇಶನ್ ಫಂಡ್ ಅನ್ನೋದು ಎಷ್ಟು ಮುಖ್ಯ, ಒಂದಿಷ್ಟು ಹಣವನ್ನ ಮೀಸಲಾಗಿ ಇಡೋದು ಎಷ್ಟು ಮುಖ್ಯ ಅಂತ ಹೇಳ್ತಾ ಇದ್ದೆ. ನಾವು ದುಡ್ದಿರೋ ಉಳಿದ ಹಣನ ಖರ್ಚು ಮಾಡ್ಬೇಕೇ ಹೊರತು ಮುಂದೆ ಬರೋ ಹಣದ ಮೇಲೆ ಸಾಲ ಮಾಡಿ EMI ಕಟ್ಟೋದು ಬೇಡ, ಸೇವ್ ಅಂಡ್ ಸ್ಪೆಂಡ್ ಅಂತ ಚಂದ್ರಶೇಖರ್ ಅವರು ಕುಮಾರ ಪಾರ್ಕ್ ಇಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಜೊತೆಗೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬೆಳಗೂರಿಂದ ಬಸವರಾಜ್ ಅವರು, ರೈತರಾಗಿರೋ ಕಾರಣದಿಂದ ನಾವು ಉಳಿತಾಯ ಮಾಡೋದು ತುಂಬಾ ಕಷ್ಟ, ಸಾಲ ಮಾಡೋದು ಮತ್ತೆ ಬೆಳೆಗೆ ಹಾಕೋದು, ಬೆಳೆ ಬಂದ ನಂತರ ಮತ್ತೆ ಬಡ್ಡಿ ಕಟ್ಟಿ ಮತ್ತೆ ಅದೇ ಸಾಲನ ರಿನ್ಯೂ ಮಾಡಿಸ್ಕೊಳ್ಳೋದು, ಇದೇ ನಮಗೆ ಒಂಥರ ಉಳಿತಾಯ ಅಂದರೆ ಅಷ್ಟೇ. ಕಷ್ಟದ ಕಾಲದಲ್ಲಿ ಕೊಡ್ತಾರೆ, ಅವರೇ ದೊಡ್ಡ ಹೊರೆ ಆಗ್ಬಿಡ್ತಾರೆ ನಮಗೆ, ಜೊತೆಗೆ ಅವರೇ ದೇವರಾಗಿ ಕೂಡ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವ್ಯವಹಾರದಲ್ಲಿ ಯಶಸ್ಸು ಸಾಧಿಸಬೇಕು ಅಂದರೆ ಪ್ರಾಮಾಣಿಕತೆ, ನಿರಂತರ ಪರಿಶ್ರಮ ತುಂಬಾ ಮುಖ್ಯ. ಗ್ರಾಹಕರ ತೃಪ್ತಿಯೇ ಯಾವುದೇ ಯಶಸ್ವಿ ವ್ಯಾಪಾರದ ನಿಜವಾದ ಬುನಾದಿ. ಸಮಯದ ಸರಿಯಾದ ಪಾಲನೆ ಮತ್ತೆ ಬದಲಾಗೋ ಮಾರುಕಟ್ಟೆಗೆ ತಕ್ಕಂತೆ ಹೊಂದ್ಕೊಳ್ಳೋದು ಉದ್ಯಮಿಯ ಪ್ರಮುಖ ಗುಣಗಳು. ಕಷ್ಟಗಳನ್ನು ಎದುರಿಸಿ ಮುನ್ನಡೆದಾಗ ಮಾತ್ರ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಸಾಧನೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅಂತಿಮವಾಗಿ ಕೆಲಸದ ಮೇಲಿನ ಶ್ರದ್ಧೆ ನಮಗೆ ಏನಿರುತ್ತಲ್ಲ, ನಮ್ಮ ವ್ಯವಹಾರದ ಅತಿ ದೊಡ್ಡ ಲಾಭ ಅಂದ್ರೆ ಅದೇ. ಅಂದ್ರೆ ನಾವು ಏನ್ ಕೆಲಸ ಮಾಡ್ತೀವಿ ಅದು ನಮ್ಮ ಲಾಭ ಆಗಿರುತ್ತೆ, ಯಾಕಂದ್ರೆ ಅಲ್ಲಿಂದ ಪಡೆದಂತ ಹಣ ನಮ್ಮ ಲಾಭ. ಏನ್ ಮಾಡ್ತೀವಿ ನಾವು, ಏನ್ ಮಾಡಬಲ್ಲೆವು ಅಂತ ನಮ್ಗೆ ನಾವೇ ಒಂದು ಮಿತಿ ಹಾಕೊಳ್ಳದೆ ಇದ್ರೆ ಈ ಜಗತ್ತಲ್ಲಿ ಸಾಧಿಸಕ್ಕಾಗದೆ ಇರೋದು ಯಾವುದೂ ಇಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅಂತ ಮುತ್ತುರಾಜ ಅಂಗಡಿ ರಾಜಕೂರು ಕೊಪ್ಪಳ ಜಿಲ್ಲೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ಸಂದೇಶ ತಲುಪಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ. ಸೊ ಬಿಸ್ನೆಸ್ ಮಾಡೋರು, ವ್ಯಾಪಾರ ಮಾಡೋರು ಮೀಸಲು ಹಣ, ಮೀಸಲು ನಿಧಿ ಅಂತ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ. ಇದು ಇವತ್ತಿನ ಬೆಂಗಳೂರು ಬಸ್, ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ, ಕೇಳ್ತಾ ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: 5:35 ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಮಂಗಳವಾರದ ಸಂಜೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋ ಒಂದು ಒಳ್ಳೆ ಗೀತೆಯಿಂದ ಕೇಳ್ತಾರೆ ಎಫ್ಎಂ ರೈನ್ಬೋ 101.3. ನಿಮ್ಮ ಜೊತೆಯಲ್ಲಿ ನಾನು ನಿಮ್ಮ ಗೆಳೆಯ ಪ್ರಶಾಂತ್.

ಸೂಪರ್ ಹಿಟ್ ಗೀತೆಗಳು ನಿಮ್ಮೆಲ್ಲರಿಗಾಗಿ ನಿಮ್ಮದೇ ಆದ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರ ಆಗುತ್ತೆ. ಸೋ ಈಗಾಗಲೇ ವೆರಿ ಗುಡ್ ಈವ್ನಿಂಗ್ ಅಂತ ಬಹಳ ಜನ ಈಗಾಗಲೇ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ನಿಮಗೂ ಕೂಡ ಶುಭ ಸಂಜೆ. ಹೇಗಿದೆ ಟ್ರಾಫಿಕ್, ಹೇಗಿದೆ ನಿಮ್ಮ ಏರಿಯಾ ಸುತ್ತಮುತ್ತ, ನೀವು ಆಫೀಸಿಂದ ಮನೆ ಕಡೆಗೆ ಹೋಗ್ತಾ ಇದ್ರೆ ಹೇಗಿತ್ತು ಇವತ್ತಿನ ದಿನ, ಖಂಡಿತ ನೀವು ನಂಗೆ ತಿಳಿಸ್ಬೋದು. ಇವತ್ತು ನಾವು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಏನು ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಹೌದು, ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಒಂದು ವಿಷಯ ಏನಪ್ಪ ಅಂತಂದರೆ, ತುಂಬ ಟ್ರೆಂಡಿಂಗ್ ಆಗಿರುವಂಥ, ತುಂಬ ಎಲ್ಲರಿಗೂ ಟ್ರೆಂಡ್ ಆಗಿರುವಂಥ ವಿಚಾರಗಳನ್ನು ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವು ಮಾತಾಡ್ತಾ ಹೋಗೋಣ. ಯಾರು ಬಾಯಲ್ಲಿ ಕೇಳಿದ್ರೂ ಒಂದೊಂದು ವಿಷಯ ಬರುತ್ತೆ. ಏನಪ್ಪ ಅಂತಂತಂದರೆ, ಈ ಒಂದು ಫೋಮೋನೋ ಜೋಮೋನೋ ಏನದು, ಖಂಡಿತ ನಾನು ನಿಮಗೆ ಹೇಳ್ತೀನಿ. ನಿಮಗೇನಿಸುತ್ತೆ, ನಿಮ್ಮ ಇಂಡಿವಿಜುವಲ್ ಸಿಚುವೇಶನಲ್ ಪ್ರಿಫರೆನ್ಸ್ ಏನು, ಅದ್ರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಕೇಳ್ತಾ ಇರಿ FM Rainbow 101.3.

ಹೋದ ವಾರ ಹಾಗೆ ಮಳೆಯಲ್ಲಿ ನಿಂತ್ಕೊಂಡು ಬಂದರೆ ಈ ವಾರ ಸಿಕ್ಕಾಪಟ್ಟೆ ಬಿಸಿಲು ಅಂತ ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಓಕೆ, ಇನ್ನು ಸಂದೇಶಗಳ ಕಡೆ ಗಮನ ಹರಿಸೋದಕ್ಕಿಂತ ಮುಂಚೆ ಇವತ್ತು ನಾವು ಏನು ಮಾತಾಡ್ತಾ ಇದ್ದೀವಿ ಅಂತಂದರೆ, ನಾನ್ ಸ್ಟಾಪ್ ಸಂಜೆಯಲ್ಲಿ ಫೋಮೋನೋ ಜೋಮೋನೋ ನಿಮ್ಗೆ ಯಾವುದು ನಿಮ್ಮ ಒಂದು ಲೈಫಿನ ಕಾಲಿಂಗ್ ನೀವು ಅದನ್ನು ತಿಳಿಸ್ಬಹುದು. ಏನಪ್ಪ ಹಾಗಂದರೆ ಅಂತಂದರೆ ಫೋಮೋ ಅಂತಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಜೋಮೋ ಅಂತಂದರೆ ಜಾಯ್ ಆಫ್ ಮಿಸ್ಸಿಂಗ್ ಔಟ್. ಒಂದೊಂದು ಸರಿ ಯಾವುದಾದ್ರೂ ಒಂದು ಸಮಾರಂಭಕ್ಕೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಾವು ಮಿಸ್ ಆಗೋಗ್ಬಿಡ್ತೀವೇನೋ ಅನ್ನೋ ಭಯ ನಮ್ಮನ್ನು ಕಾಡ್ತಿರತ್ತೆ. ಆದರೆ ಒಂದೊಂದು ಸರಿ ಸದ್ಯ ಆ ಜಾಗದಲ್ಲಿ ನಾವು ಇರಲಿಲ್ವಲ್ಲಪ್ಪ ಅನ್ನೋವಂಥ ಒಂದು ನೆಮ್ಮದಿನೂ ಇರುತ್ತೆ. ಸೊ ನಿಮ್ಗೆ ಯಾವುದು ಅನಿಸತ್ತೆ ಅಂದರೆ ಒಂದು ಯಾವುದಾದ್ರೂ ಈವೆಂಟ್ ಒಂದು ಸಂದರ್ಭ ಸ್ಕಿಪ್ ಮಾಡೋದ್ರಲ್ಲಿ ನಿಮ್ಮ ಖುಷಿನ? ನನ್ನ ಪಾಡಿಗೆ ನಾನು ಆರಾಮಾಗಿ ನಾನೊಬ್ಬನೇ ಒಂದು ಪುಸ್ತಕ ಓದ್ಕೊಂಡು ಒಂದು ಹಾಡು ಕೇಳಿಕೊಂಡು ಆರಾಮಾಗಿ ಇರೋದು ನನಗೆ ಖುಷಿನ? ಅಥವಾ ಎಲ್ಲರ ಜೊತೆ ಮಿಂಗಲಾಗಿ ಆರಾಮಾಗಿ ಕೂಲಾಗಿ ಚಿಲ್ ಮಾಡೋದು ಖುಷಿನ? ನೀವು ನಂಗೆ ಸಂದೇಶವನ್ನು ಕಳಿಸ್ಬೋದು 9484901013ಗೆ ನೀವು ಸಂದೇಶವನ್ನು ಕಳಿಸ್ಬೋದು. ಕೇಳ್ತಾ ಇರಿ FM Rainbow 101.3. ಇನ್ನಷ್ಟು ಗೀತೆಗಳು ನಿಮ್ಮೆಲ್ಲರಿಗಾಗಿ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಓಕೆ, ಈಗ ಬಹಳಷ್ಟು ಸಂದೇಶಗಳಿದೆ ಇಲ್ಲಿ, ಸಂದೇಶಗಳ ಕಡೆ ಗಮನ ಹರಿಸ್ತಾ ಹೋಗೋಣ. 50-52 ಆಗಿತ್ತು ಈ ಮಾಯಾನಗರದಲ್ಲಿ ಸಂಚರಿಸಲು ತಡವಾದರೆ ಏನಪ್ಪ, ಹೋದರೂ ಲೇಟಾಗಿ ಹೋಗ್ತೀವಲ್ಲ ಅಂತ ಮುಜುಗರಕ್ಕೆ ಒಳಗಾಗೋದು ಬೇಡ, ಮನೆಯಲ್ಲೇ ಎಫ್ ಎಂ ರೈನ್ಬೋ ಕೇಳ್ತಾ ಆರಾಮಾಗಿ ಕೂತ್ಕೋಬಹುದು ಅಂತ ಎಷ್ಟೋ ಸರಿ ನನಗೆ ಅನಿಸಿದೆ ಅಂತ ಅನುಷಾ ಅವರ ಸಂದೇಶ ಬಂದಿದೆ. ವೆರಿ ಗುಡ್ ಈವ್ನಿಂಗ್ ಪ್ರಶಾಂತ್ ಅಂತ ನಾಗರತ್ನ ಅವರ ಸಂದೇಶವನ್ನು ಕಳಿಸ್ತಾ ಇದ್ದರೆ, ಹುಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹೇಳ್ತಾರೆ, ಆಕಾಶವಾಣಿಗೆ ಎಫ್ ಎಂ ರೈನ್ಬೋಗೆ ನಮಸ್ಕಾರ, ಶುಭ ಸಂಜೆ ಪ್ರಶಾಂತ್ ಅಂತ ಅವ್ರು ಹೇಳ್ತಾರೆ. ಜೊತೆಯಲ್ಲಿ ಗುಡ್ ಈವ್ನಿಂಗ್ ಪ್ರಶಾಂತ್, ಈಗ ರೇಡಿಯೋ ಟ್ಯೂನ್ ಮಾಡಿದೆ, ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀವಿ, ಕಾಫಿ ಆಯಿತಾ ಅಂತ ಅವ್ರು ಕೇಳ್ತಿದ್ದಾರೆ. ಪೂಜಾ ಅವರು, ವೆರಿ ಗುಡ್ ಈವ್ನಿಂಗ್. ಓ ಎಸ್, ಡೆಫಿನೆಟ್ಲಿ ಆಯಿತು. ಸೊ ಗಾಳಿಪೇಟೆ ಗ್ರಾಮದಿಂದ ಬಲರಾಮ್, ಅಚ್ಯುತ, ನಾಗವೇಣಿ, ತರುಣ್ ರಾಜ್ ಅವರೆಲ್ಲರೂ ಹೇಳ್ತಾರೆ, ಒಳ್ಳೊಳ್ಳೆ ಗೀತೆಗಳನ್ನು ಎಫ್ ಎಂ ರೈನ್ಬೋದಲ್ಲಿ ಪ್ರಸಾರ ಮಾಡ್ತಾ ಇದ್ದೀರ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಥ್ಯಾಂಕ್ ಯು. ಹಾಗೆ ಎಫ್ ಎಂ ರೈನ್ಬೋದಲ್ಲಿ ಒಳ್ಳೆ ಟಾಪಿಕ್ನ ತೊಗೊಂಡಿದ್ದೀರಾ ಅಂತ ಸಂದೇಶವನ್ನು ಕಳಿಸ್ತಿರೋದು

001 ಇಂದ ಸಂದೇಶ ಬರ್ತಾ ಇದೆ. ಅವ್ರು ಹೇಳ್ತಿದ್ದಾರೆ, ನನಗಂತೂ ಒಂದೊಂದು ಸರಿ ಅನಿಸತ್ತೆ ಒಬ್ಬನೇ ಆರಾಮಾಗಿ ಜೋಮು ಥರ ಇದ್ಬಿಡೋಣ ಅಂತ. ಓಕೆ, ಸೊ ನಿಮ್ಗೇನಿಸುತ್ತೆ ನೀವು ಹೇಳ್ಬಹುದು. ಎಲ್ಲರ ಜೊತೆ ಹೊರಗಡೆ ಹೋಗಿ ಆರಾಮಾಗಿ ಖುಷಿಯಾಗಿ ಫ್ರೆಂಡ್ಸ್ ಜೊತೆಗೆ ರಿಲೇಟಿವ್ಸ್ ಜೊತೆಗೆ ಇರೋದಕ್ಕೆ ಇಷ್ಟ ಆಗುತ್ತೋ, ಅಥವಾ ಬೇಡಪ್ಪ ಆರಾಮಾಗಿ ಬಿಂತಾಸಾಗಿ ಒಬ್ಬರೇ ಇದ್ಬಿಡೋಣ, ಅದಿಷ್ಟ ಆಗುತ್ತೋ, ನೀವು ನಂಗೆ ಸಂದೇಶವನ್ನು ಕಳಿಸ್ಬೋದು 9489801013.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಸುಮಧುರ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತಾ ಇದೆ FM ರೇನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ. ಬಹಳ ಜನ ಸಂದೇಶವನ್ನು ಕಳಿಸ್ತಾ ಇರ್ತೀರಿ. ನಮಸ್ಕಾರ, ಸುಧೀಂದ್ರ ಅಂತ ನಾನು ಮಲ್ಲೇಶ್ವರಂಯಿಂದ ಸಂದೇಶವನ್ನು ಕಳಿಸ್ತಾ ಇರೋದು. ಇಂಥ ಸಂದರ್ಭಗಳನ್ನು ನಾನು ಎದುರಿಸಿದ್ದೀನಿ. ನನಗೆ ಹೇಗೆ ಇದ್ರೂ ಓಕೆ, ತೊಂದರೆ ಇಲ್ಲ. ನಾನು ಯಾರನ್ನು ಬೇಕು ಅಂತ ಏನು ಮಾತಾಡ್ಸೋಕ್ಕೆ ಹೋಗಲ್ಲ. ಕೆಲವರು ತುಂಬ ಇಷ್ಟದಿಂದ ಅವರೇ ಬಂದು ಮಾತಾಡಿಸ್ತಾರೆ, ಅವಾಗ ನಾನು ಮಾತಾಡ್ತೀನಿ, ಇಲ್ಲ ಅಂತಂದರೆ ಆರಾಮಾಗಿರ್ತೀನಿ. ನನಗೆ ಹೊಸ ಹೊಸ ಸ್ನೇಹಿತರನ್ನು ಕೂಡ ಪರಿಚಯ ಮಾಡ್ಕೊಳ್ಳೋದು ನನಗೆ ತುಂಬ ಇಷ್ಟ ಆಗುತ್ತೆ. ಆದರೆ ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಏನಂತೀರ ಪ್ರಶಾಂತ್ ಅಂತ ಹೇಳ್ತೀರಿ. ಹೌದೌದು, ಓಕೆ. ಹಾಗೆ ನಾಗರತ್ನ ಅವರು ಏನು ಪ್ರಶಾಂತ್ ಒಳ್ಳೊಳ್ಳೆ ಗೀತೆಗಳು ಇವತ್ತು ಅಂತ ಹೇಳ್ತಾ ಇದ್ದರೆ, ಜೊತೆಯಲ್ಲಿ ಎಲ್ಲರೂ ಯುವಕರಂತೂ ಎಲ್ಲದಕ್ಕಿಂತ ಫ್ರೀಯಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನನಗೂ ಅದೇ ಥರನೇ. ಬಟ್ ಸಮಟೈಮ್ಸ್ ಐ ವಾಂಟ್ ಟು ವರ್ಕ್ ಅಲೋನ್ ಬಟ್ ಪ್ರಿಫರ್ ಟು ಟ್ರಾವೆಲ್ ವಿತ್ ದ ಫ್ಯಾಮಿಲಿ. ಅದು ನನಗೆ ಇಷ್ಟ ಆಗುತ್ತೆ ಅಂತ ಅಶೋಕ್ ಅವರ ಸಂದೇಶ ಬಂದು ತಲುಪಿದೆ. ವೆರಿ ನೈಸ್. ಪೂಜಾ ಅವರು

ಅತ್ಯಾರೆ ಮುಂಚೆ ಎಲ್ಲ ಚಿಕ್ಕವಳಿದ್ದಾಗ ಜೋಮೊ ಅಂದರೆ ನಾನು ಆ ಥರ ಇದ್ದೆ, ಆದರೆ ಈಗ ಫೋಮೋನೇ ಬೆಟರ್ ಅಂತ ಅನಿಸ್ಬಿಡುತ್ತೆ. ಸೊ ಈ ಯಾವ ನಾಟಕ ಪ್ರೀತಿ ಇದೆಲ್ಲವೂ ಹಾಗೆ ಈ ಸುಳ್ಳು ಹೇಳೋ ಅಂಥ ಪ್ರಪಂಚದಲ್ಲಿ ನಾನೆಲ್ಲೋ ಕಳೆದೋಗ್ಬಿಡ್ತೀನಿ ಅನ್ನೋ ಭಯ ಇದೆ. ಹಾಗಾಗಿ ನಾನು ಜೋಮೊನ್ನೆ ಇಷ್ಟಪಡ್ತೀನಿ, ಆರಾಮಾಗಿ ಒಬ್ಬಳೇ ಇದ್ಬಿಡೋಣ ಅಂತ ಅನಿಸುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಜೊತೆಯಲ್ಲಿ ಗುಡ್ ಈವ್ನಿಂಗ್, ಇವತ್ತು ಬಂದಿದ್ದೀರಾ ಅಂತ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ವೆರಿ ಗುಡ್ ಈವ್ನಿಂಗ್ ನಿಮಗೂ ಕೂಡ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಶುಭ ಸಂಜೆ ಫ್ರಮ್ ರೈನ್ಬೋಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ರಾಣಿ ಹಳೆಬೀಡು ಅವ್ರು ಹೇಳ್ತೀರಾ ಹವ ಯು, ಗುಡ್ ಈವ್ನಿಂಗ್ ಪ್ರಶಾಂತ್, ಎಲ್ಲ ಕಾರ್ಯಕ್ರಮವು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅಮೃತ ರಮೇಶ್ ಅವರು ವೆರಿ ಗುಡ್ ಈವ್ನಿಂಗ್, ಕಾರ್ಯಕ್ರಮಗಳು ತುಂಬ ಚೆನ್ನಾಗಿದೆ, ಇವತ್ತಿನ ಟಾಪಿಕ್ ಕೂಡ ತುಂಬ ಚೆನ್ನಾಗಿದೆ ಎಫ್ ಎಮ್ ರೈನ್ಬೋದಲ್ಲಿ. ನನಗಂತೂ ಎಲ್ಲರ ಜೊತೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಇರೋದು ಇಷ್ಟ ಆಗುತ್ತೆ ಅಂತ ಅಮೃತ ರಮೇಶ್ ಅವರು ಕೂಡ ಹೇಳ್ತಿದ್ದಾರೆ. ವೆರಿ ನೈಸ್ ನಿಮ್ಮೆಲ್ಲ ಸಂದೇಶಗಳಿಗೆ. ಸೊ ನಿಮಗೇನು ಇಷ್ಟ ಆಗುತ್ತೆ, ಫೋಮೋ ಅಥವಾ ಜೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಜಾಯ್ ಆಫ್ ಮಿಸ್ಸಿಂಗ್ ಔಟ್, ಯಾವ್ದು ಇಷ್ಟಪಡ್ತೀರಾ ನೀವು ನಂಗೆ ಸಂದೇಶವನ್ನು ಕಳಿಸ್ತಾ ಹೇಳ್ಬೋದು 9480913010.

ಇಷ್ಟು ಸೂಪರ್ ಆಗಿದೆ ಎಲ್ಲ ಹಾಡಿದ್ದು, ಸಾಹಿತ್ಯನೂ ಅಷ್ಟೇ ಅಷ್ಟು ಅದ್ಭುತವಾಗಿತ್ತು. ಓಕೆ, 11 ಗಂಟೆವರೆಗೂ ಖಂಡಿತ ಬ್ರೈನ್ ಬೋನ್ ಜೊತೆಯಾಗಿರ್ತೀವಿ ಅಂತ ಸಂದೇಶ ಬಂದಿದೆ ಅಮೃತ ಅವ್ರ ಕಡೆಯಿಂದ. ಜೊತೆಯಲ್ಲಿ ಒಳ್ಳೊಳ್ಳೆ ಗೀತೆಗಳು ಪ್ರಶಾಂತ್ ಅಂತ ಪೂಜಾ ಅವರು ಹೇಳ್ತಿದ್ದಾರೆ. ಹಾಗೆ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ನಾಗರತ್ನ ಅವರು. ಜಾಣರಿಗೆ ಮೂರು ಹಾದಿ, ಜಾಣಕೋಣರಿಗೆ ಎರಡು ಹಾದಿ, ಕೋಣಕೋಣರಿಗೆ ಒಂದೇ ಹಾದಿ. ಇದು ಅರ್ಥವೆಂದರೆ ಜಾಣರಿಗೆ ಮೂರು ಹಾದಿ ಅಂತಾರೆ. ಎದುರಿಗೆ ಬರ್ತಿರುವಾಗ ಹೇಗಿರಬೇಕು ಏನು ಅಂತ ಎಲ್ಲ ನಾವು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದೆ ನಡಿಬೇಕಾಗುತ್ತೆ. ಆವಾಗಲೇ ನಮಗೆ ಅರ್ಥ ಆಗೋದು ಒಂಟಿಯಾಗಿ ಇರಬೇಕಾ ಅಥವಾ ಎಲ್ಲರ ಜೊತೆ ಇರಬೇಕಾ ಅಂತ ಹೇಳಿ ಅಂತ ಕಲ್ಕೋಟೆ ತಾಲೂಕಿನ ಮೈದರಂಗಿ ಈರಣ್ಣ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಜೋಮೋ ಅಥವಾ ಫೋಮೋ, ಜಾಯ್ ಆಫ್ ಮಿಸ್ಸಿಂಗ್ ಔಟ್ ಅಥವಾ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಇವಾಗ ಎರಡೂ ಇದೆ. ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ? ಹೌದು, ಬಹಳ ಜನ ಸಂದೇಶವನ್ನು ಕಳಿಸಿರೋ ಹಾಗೆ ಅದು ತುಂಬ ಸಾಂದರ್ಭಿಕ ಮತ್ತು ಯಾರ ಜೊತೆಯಲ್ಲಿ ನಾವು ಇರ್ತೀವಿ ಅನ್ನೋದು ನಮಗೆ ತುಂಬ ತುಂಬ ತುಂಬ ಮುಖ್ಯ ಆಗುತ್ತೆ. ಎಲ್ಲರ ಆ್ಯಟಿಟ್ಯೂಡ್, ಬಿಹೇವಿಯರ್ ಖಂಡಿತ ತುಂಬ ಮುಖ್ಯ ಆಗುತ್ತೆ. ಈಗಿನ ಕಾಲದಲ್ಲಿ ಎಲ್ಲರಿಗೂ ನಾವು ಗೌರವದಿಂದ ಮಾತಾಡಿಸೋದು ತುಂಬ ತುಂಬ ಮುಖ್ಯ ಅನಿಸುತ್ತೆ. ಸೊ ಅದನ್ನೇ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಖಂಡಿತ, ಅದು ತಪ್ಪೇನಿಲ್ಲ. ಕೇಳ್ತಾ ಇರಿ FM ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಸಂದೇಶವನ್ನು ಕಳಿಸಿರುವಂಥ ಎಲ್ಲ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ಈಗಿನ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. 6 ಗಂಟೆ 5 ನಿಮಿಷಕ್ಕೆ ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. ಸಂದೇಶವನ್ನು ಕಳಿಸಿರುವ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 6:11:02. ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಾಲಿ ರಾಮಚಂದ್ರ ರಾಯರ ಧ್ವನಿಯನ್ನು ಆಕಾಶವಾಣಿಯಲ್ಲಿ ಅಲ್ಲದೆ ಬೇರೆ ಎಲ್ಲಿ ಕೇಳಲು ಸಾಧ್ಯ? ಸಾಲಿ ರಾಮಚಂದ್ರ ರಾಯರು ಕನ್ನಡದ ಪ್ರಮುಖ ಕವಿ, ಸಾಹಿತಿ, ಚಿಂತಕ, ಪತ್ರಕರ್ತ, ಉಜ್ವಲ ರಾಷ್ಟ್ರಭಕ್ತ. ಮಹಾತ್ಮ ಗಾಂಧೀಜಿಯವರ ಭಾಷಣಗಳನ್ನು ನೇರವಾಗಿ ಕನ್ನಡಕ್ಕೆ ಅನುವಾದ ಮಾಡಿದವರು. ಕನ್ನಡ ಮಾತ್ರವಲ್ಲದೆ ಸಂಸ್ಕೃತದಲ್ಲಿಯೂ ಕೃತಿ ರಚನೆ ಮಾಡಿದ್ದಾರೆ. ತಂದೆ ತಾಯಿಯರನ್ನು ಬಾಲ್ಯದಲ್ಲೇ ಕಳೆದುಕೊಂಡರು. ವಾರಾನ್ನ ತಿಂದು ಬೆಳೆದವರು. ಡಂಬಳ ಮಧ್ವರಾಯರ ಆಶ್ರಯದಲ್ಲಿ ಅರಳಿದರು. ಸಾಲಿ ರಾಮಚಂದ್ರ ರಾಯರು ಡಂಬಳ ಮಧ್ವರಾಯರನ್ನು ನೆನೆಸಿಕೊಂಡಿದ್ದಾರೆ, ಜೊತೆಗೆ ಪದ್ಯಗಳ ವಾಚನ ಮಾಡಿದ್ದಾರೆ. ಕೇಳೋಣ ಕವಿ ಸಾಲಿ ರಾಮಚಂದ್ರ ರಾಯರ ಧ್ವನಿ.
3: ಶ್ರೀ ಡಂಬಳ ಮಧ್ವರಾಯರು ಅವರ ವಿಷಯ ಹೇಳದೆ ಇರಲಾರೆ. ಅವರ ನೆನಪಾದರೆ ಕಂಠ ಬಿಗಿದುಕೊಳ್ಳುತ್ತಿದೆ. ಅವರನ್ನು ನಾನು ಮರೆಹಾಕ ಪ್ರಸಂಗವನ್ನೇ ಹೇಳ್ತೇನೆ. ನಾನು ಬಾಲ್ಯತಃ ಆಚರಹೀನ ಪರದೇಶಿ. ದೊಡ್ಡವರೆಂದು ಒಬ್ಬರ ನೆರಳಿಗೆ ಹೋದರೆ ಅವರು ನನ್ನನ್ನು ಹೋಗಬಾರದ ಸ್ಥಳಕ್ಕೆ ಅಟ್ಟಿದರು. ನನ್ನನ್ನು ದೂತನನ್ನು ಮಾಡಿ ಆ ಮನೆ ಬಿಟ್ಟೆ. ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ವಿದ್ಯಾರ್ಥಿಯ ದುರಂತ ನೋಡಬೇಕಾಗಿ ಬಂದಿತ್ತು. ಅವನ ಬಳಗವೆಲ್ಲ ಅಳತಿತ್ತು. ಅಯ್ಯೋ ಪಾಪ ಎಂದುಕೊಂಡೆ. ನನ್ನ ಜೊತೆಗಿದ್ದ ಮಿತ್ರೊಬ್ಬ, ನೀನು ಸತ್ರೆ ನಿನಗಾಗಿ ಇಷ್ಟು ಅಳುವವರಿಲ್ಲ ಎಂದು ವಿಚಿತ್ರ ಹಾಸ್ಯ ಮಾಡಿದ. ಆಗ ನನಗೆ ಒಬ್ಬ ಜೀವದ ಬಂಧು, ನಿಜವಾದ ದೊಡ್ಡ ಮನುಷ್ಯ ಬೇಕಾದ. ನನಗೆ ನನ್ನ ಶಿಕ್ಷಕರಾದ ಡಂಬಳ ಮಧ್ವರಾಯರ ನೆನಪಾಯಿತು. ಅವರಿಗೆ ಶರಣ ಹೋದೆ. ಎಲ್ಲ ಹೇಳಿಕೊಂಡೆ, ಆಶ್ರಯ ಬೇಡಿದೆ. ಅವರು ಕೊಟ್ಟ ಭಯ ಇಂದಿಗೂ ನನ್ನ ಕಾಯ್ತಿದೆ. ಅವರು ತಮ್ಮ ನಡೆಯಿಂದ ನುಡಿಯಿಂದ ಸಾವಿರದ ಮಾತು ಕಲಿಸಿದರು. ಅವರು ಹೇಳುತ್ತಿದ್ದ ಸಂಸ್ಕೃತ ಶ್ಲೋಕ ನನ್ನ ರಾಮಾಯಣಕ್ಕೆ ಕಾರಣ ಆಯಿತು. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಎಂಥ ಧ್ವನಿಯಿಂದ ಅವರಿಗೆ ಪ್ರಿಯವಾದ ಕನ್ನಡ ರಾಗದಲ್ಲಿ ಎತ್ತಿ ಹೇಳುತ್ತಿದ್ದರು. ನನಗೆ ಈಗ ಆ ಕಂಠವಿಲ್ಲ. ಆ ಸಂಸ್ಕೃತ ನನ್ನ ಇಳಿ ವಯಸ್ಸಿನಲ್ಲಿ ಚಿಗುರೊಡೆಯುತ್ತದೆ. ಗಾಂಧಿ ಗುರುವಿನ ವಿಷಯ ಒಂದೇ ಪದ್ಯ ಹೇಳ್ತೇನೆ. ಅದು ನನ್ನ ಗುರುವಿಗೂ ನಮಸ್ಕಾರ ಆದೀತೆಂಬ ಭಾವನೆಯಿಂದ. ಇವನಡಿಗೆ ಬಾಗಿನಲೆ ಧೈರ್ಯ ಮೇರುವಿನಡಿಗೆ ಭುವನೈಕ ಸತ್ಯಸಂಗರ ನಡಿಗೆ ದೀನ ಬಂಧುವಿನಡಿಗೆ ಶಾಂತಿ ಸಾಗರ ನಡಿಗೆ ರುಜುವೃತ್ತಿಯಡಿಗೆ ನಿರ್ದ್ವಂದ್ವ ನಡಿಗೆ ಅವಿಚಲ ವ್ರತಿ ಧುರಂದರ ನಡಿಗೆ ವಿಶ್ವ ಬಾಂಧವ ನಡಿಗೆ ಜಿತಸಂಗ ನಡಿಗೆ ನಿರ್ಮಮ ನಡಿಗೆ ಸುವಿಶಾಲಮತಿಯಡಿಗೆ ನಿತ್ಯ ಸತ್ವಸ್ಥ ನಡಿಗೆ ಈ ಸ್ಥಿತ ಪ್ರಜ್ಞೆ ನಡಿಗೆ ಇವನ ಪುಣ್ಯ ಪ್ರಭಾವದಿ ನಲ್ತೆ ಯಮಗೆ ಸಂಭವಿಸಿದುದು ವಿಜಯಲಕ್ಷ್ಮಿಯ ಪುಣ್ಯ ದರ್ಶನೋತ್ಸವಮಿಂದು. ತಿಲಾಂಜಲಿಯಿಂದ 4 ನುಡಿಗಳನ್ನು ಎತ್ತಿ ಹೇಳಿರೆಂದು ಎನ್ನುವರೆ ಎಲೆಯನ್ನು ಕೊರೆವ ದುಃಖದ ಪ್ರಸಂಗದ ಮಾತುಗಳನ್ನು ಬಹಿರಂಗವಾಗಿ ನಾನು ಈವರೆಗೂ ಎಲ್ಲಿಯೂ ಹೇಳಿಲ್ಲ. ಆದರೆ ಹೇಳ್ತೇನೆ. ಮಗು, ಪವಿತ್ರವು ನಿನ್ನ ಬಗೆ, ಮರಣ ಸಮಯದಲ್ಲಿ ಹೊಗಳಿದುದು ನಿನ್ನ ನಾಲಿಗೆ ವಿಶ್ವದೊಡೆಯನನು. ಅಂದು ಪತಿಸತಿಯರೊಲವೆಂದೇ ತಂದೆಯೇ ನಿನ್ನ ಮುಂದೆ ಹಚ್ಚಿದ ದೀಪ, ಇಂದು ನಂದಿದುದು ಅಕಟ. ಮಡಿದರು ಎನ್ನ ಎಳವೆಯಳು ಹಡೆದವರು, ಹರೆಯದಲ್ಲಿ ಮಡಿದಳು ಇನಿಯಳು, ಮತ್ತೆ ಮಡಿದನ ಈ ಮಗನೆಂದು. ಕುಲದ ಹೆಸರಿಗೆ ನಿನ್ನ ಕೆಲಸದಿಂದಲೇ ಬೆಳಕು, ಕುಲದ ಮಾನವ ಕಾಯ್ದು ಕುಲದೀಪವಾದೆಯೈ. ಇದು ತಿಲಾಂಜಲಿ ಮಗನೇ, ಇದು ತಿಲಾಂಜಲಿ ತಂದೆ, ಇದು ಅಜ್ಜ ಮುತ್ತಜ್ಜ, ಇದು ತಿಲಾಂಜಲಿ ನಮಗೆ ಮರೆಯಾದ.

0: ಮಗನೆಂದು ಕರುಳು ಕೊರಗುವುದಯ್ಯಾ, ಹರಿ ನೀನೆ ಮಗನಾಗಿ ಕರುಣೆಪುದು ಕರುಣೆಪುದು.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಕವಿ ಸಾಲಿ ರಾಮಚಂದ್ರ ರಾಯರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
3: ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
4: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ,

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.

0: ಪ್ರಸಾರ ದೆಹಲಿ ಕೇಂದ್ರದಿಂದ
1: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾ ವಾರ್ತಾ. ಅದ್ಯ ನವದೆಹಲ್ಯಾಂ ಸಮನುಷ್ಠಿತೆ ದ್ವಾದಶೆ ಬ್ರಿಕ್ಸ್ ಪರ್ಯಾವರಣ ಮಂತ್ರಿ ಪರಿಷದ್ ಅಧಿವೇಶನೆ ಕೇಂದ್ರೀಯ ಪರ್ಯಾವರಣ ಮಂತ್ರಿ ಭೂಪೇಂದ್ರ ಯಾದವ ಪ್ರಾವೋಚತ್ ಯತ್ ಭಾರತೇನ ಪಂಚೋತ್ತರ ದ್ವಿಸಹಸ್ರತಮ ವರ್ಷಾತ್ ದ್ವಾವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಂ ಯಾವತ್ ಮಾಲಿನ್ಯ ವಿಸರ್ಜನ ತೀವ್ರತಾಯಾಂ ಸಪ್ತತ್ರಿಂಶತ್ ಪ್ರತಿಶತತೋಪ್ಯಧಿಕಂ ಭೂಯಾನ್ ಹ್ರಾಸಃ ಸಮಾಸಾದಿತಃ. ಭಾರತೀಯ ವಿಶಿಷ್ಟ ಪ್ರತ್ಯಭಿಜ್ಞಾನ ಪ್ರಾಧಿಕರಣೇನ ರಾಷ್ಟ್ರವ್ಯಾಪಿ ಸಂಕಲ್ಪಸ್ಯ ಅಂಗತ್ವೇನ ಶಾಲಾಛಾತ್ರಾಣಾಂ ದ್ವಿಕೋಟಿತೋಪ್ಯಧಿಕಂ ಅನಿವಾರ್ಯ ಆಧಾರ ಬಯೋಮೆಟ್ರಿಕ್ ಕಾರ್ಯಂ ಸಾಫಲ್ಯೇನ ನಿರ್ವ್ಯೂಢಂ. ಭಾರತೀಯ ಜನತಾ ಪಾರ್ಟೀತಿ ದಲೇನ ಉತ್ತರ ಪ್ರದೇಶ ಪಂಜಾಬ್ ಗುಜರಾತ್ ರಾಜ್ಯೇಷು ನೂತನಃ ರಾಜ್ಯ ಪ್ರಭಾರಿಣಃ ಸಹ ಪ್ರಭಾರಿಣಃ ಚ ನಿಯೋಜಿತಃ. ಪ್ರಶಾಸನೇನ ರಾಷ್ಟ್ರೀಯ ಕ್ರೀಡಾ ಪುರಸ್ಕಾರಾಣಾಂ ಉದ್ಘೋಷಣಾ ವಿಹಿತಾ. ಬ್ಯಾಡ್ಮಿಂಟನ್ ಕ್ರೀಡಾಯಾಃ ತೀಸ್ರಾ ಜೋಲಿ ಪುಲ್ಲೇಲಾ ಗಾಯತ್ರಿ ಗೋಪಿಚಂದಃ ಚ ಅಥ ಪಂಚದಶ ಉತ್ಕೃಷ್ಟಃ ಕ್ರೀಡಕಃ ಸಮ್ಮಾನನೀಯಾಯ ಅರ್ಜುನ ಪುರಸ್ಕಾರಾಯ ಸಮಭ್ಯರ್ಥಿತಃ. ಅಪಿ ಚ ನೆದರ್ಲ್ಯಾಂಡ್ಸ್ ದೇಶಸ್ಯ ಆಮ್ಸ್ಟರ್ಡ್ಯಾಮ್ ನಗರಸ್ಥೆ ವ್ಯಾಗ್ನರ್ ಹಾಕಿ ಕ್ರೀಡಾಂಗಣೆ ಸಂಜಾಯಮಾನಾಯಾಂ ಸ್ಪರ್ಧಾಯಾಂ ಭಾರತೀಯ ಮಹಿಳಾ ಹಾಕಿ ದಲಂ ದಕ್ಷಿಣ ಆಫ್ರಿಕಾ ದಲೇನ ಸಹ ಸ್ಪರ್ಧಿಸಿಷ್ಟ. ಅಥ ವಾರ್ತಾ ವಿಶದೀಕೃತ್ಯ. ನವದೆಹಲ್ಯಾಃ ಭಾರತಮಂಟಪೆ ಬ್ರಿಕ್ಸ್ ರಾಷ್ಟ್ರಾಣಾಂ ದ್ವಾದಶಃ ಪರ್ಯಾವರಣ ಮಂತ್ರಿಣಾಂ ಶಿಖರ ಸಮವಾಯಃ ಪ್ರಾವರ್ತತ. ಅಸ್ಯ ದ್ವಿದಿವಸೀಯ ಸಮ್ಮೇಳನಸ್ಯ ಅಧ್ಯಕ್ಷತಾಂ ಕೇಂದ್ರೀಯ ಪರ್ಯಾವರಣ ವನ ಜಲವಾಯು ಪರಿವರ್ತನ ಮಂತ್ರಿ ಭೂಪೇಂದ್ರ ಯಾದವ ಅಕರೋತ್. ಭಾರತಸ್ಯ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ಬ್ರಿಕ್ಸ್ ಅಧ್ಯಕ್ಷತಾಯಾಃ ಮುಖ್ಯ ವಿಷಯಃ ಪರ್ಯಾವರಣ ಸಹನಶೀಲತಾ ತಥಾ ನವೋನ್ಮೇಷಸ್ಯ ಸಂವರ್ಧನಂ ಇತ್ಯಸ್ತಿ. ಸಮ್ಮೇಳನಂ ಸಂಬೋಧ್ಯ ಭೂಪೇಂದ್ರ ಯಾದವೇನ ಮಾನವತಾ ಪ್ರಥಮ ದೃಷ್ಟಿಕೋನಂ ಅನುಸೃತ್ಯ ನೀತೀನಾಂ ಉದ್ಯೋಗ್ಯಾಃ ಜನಸಹಭಾಗಿತಾಯಾಶ್ಚ ಏಕೀಕೃತ ಪ್ರಯಾಸಾಃ ಸುದೃಢಾಃ ಕೃತಾಃ.
2: As nation pursue their development aspirations, they are navigating an increasingly complex environmental reality. The impact of climate change, biodiversity loss, and pollution, the triple planetary crisis together with growing disaster risk are affecting communities and ecosystems worldwide. These challenges are particularly significant for developing countries where environmental vulnerability is often closely intertwined with broader development priorities including poverty eradication, food security and inclusive growth.
1: ಮಂತ್ರಿಣಾ ಜ್ಞಾಪಿತಂ ಯತ್ ಭಾರತೇನ ಪಂಚೋತ್ತರ ದ್ವಿಸಹಸ್ರತಮ ವರ್ಷತಃ ದ್ವಾವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಾವಧೌ ಮಾಲಿನ್ಯ ಉತ್ಸರ್ಜಿತೆ ಸಪ್ತತ್ರಿಂಶತ್ತಃ ಅಧಿಕಃ ಹ್ರಾಸಃ ಕೃತಃ. ತೇನ ಸ್ಪಷ್ಟೀಕೃತಂ ಯತ್ ಅಧ್ಯಕ್ಷತ್ವೇನ ಭಾರತಂ ಸರ್ವೈಃ ಸದಸ್ಯ ರಾಷ್ಟ್ರೈಃ ಸಹ ಸಹಮತಿ ಆಧಾರಿತ ವಾರ್ತಾಯೈ ಸದೈವ ಪ್ರತಿಬದ್ಧಂ ವರ್ತತೆ. ಭಾರತೀಯ ವಿಶಿಷ್ಟ ಪರಿಚಯ ಪ್ರಾಧಿಕರಣೇನ ಅನಿವಾರ್ಯ ಬಯೋಮೆಟ್ರಿಕ್ ನವೀಕರಣಾಯ ಸಂಚಾಲಿತೆ ರಾಷ್ಟ್ರವ್ಯಾಪಿ ಅಭಿಯಾನೆ ಕಾಚಿತ್ ಮಹತಿ ಉಪಲಬ್ಧಿಃ ಪ್ರಾಪ್ತಾ. ಪ್ರಾಧಿಕರಣೇನ ದೇಶಸ್ಯ ವಿಭಿನ್ನ ವಿದ್ಯಾಲಯೇಷು ದ್ವಿಕೋಟ್ಯಧಿಕಾನಾಂ ಛಾತ್ರಾಣಾಂ ಬಯೋಮೆಟ್ರಿಕ್ ನವೀಕರಣ ಪ್ರಕ್ರಿಯಾ ಸಾಫಲ್ಯೇನ ಸಂಪೂರಿತಾ. ವಿಗತ ವರ್ಷಸ್ಯ ಸೆಪ್ಟೆಂಬರ್ ಮಾಸಾತ್ ಪ್ರಾರಬ್ಧೆ ಅಸ್ಮಿನ್ ವಿಶಿಷ್ಟಾಭಿಯಾನೆ ಏತಾವತಾ ಷಡ್ ಪಂಚಾಶತ್ ಸಹಸ್ರಾಧಿಕೈಕ ಲಕ್ಷ ವಿದ್ಯಾಲಯಾಃ ಸಮಾವಿಷ್ಟಾಃ. ಯೇನ ಕೋಟಿಶಃ ಛಾತ್ರಾಃ ವಿದ್ಯಾಲಯೇಷ್ವೇವ ಸ್ವಕೀಯಂ ಬಯೋಮೆಟ್ರಿಕ್ ನವೀಕರಣಂ ಕಾರಯೇಯುಃ. ಎಲೆಕ್ಟ್ರಾನಿಕ್ ಸೂಚನಾ ಪ್ರೌದ್ಯೋಗಿಕೀ ಮಂತ್ರಾಲಯೇನ ಸ್ಪಷ್ಟೀಕೃತಂ ಯತ್ ಅಸ್ಯ ಅಭಿಯಾನಸ್ಯ ಸಹಾಯ್ಯೇನ ಅನಿವಾರ್ಯ ಬಯೋಮೆಟ್ರಿಕ್ ಸೇವಾ ಸಾಕ್ಷಾತ್ ವಿದ್ಯಾಲಯ ಸ್ತರೆ ಪ್ರಾಪಿತಾ. ಯೇನ ಛಾತ್ರೇಭ್ಯಃ ಏಷಾ ಪ್ರಕ್ರಿಯಾ ಅತೀವ ಸರಳಾ ಸೌವಿಧ್ಯಯುತಾ ಚ ಸಂವೃತ್ತಾ. ಮಂತ್ರಾಲಯೇನ ಸಂಸೂಚಿತಂ ಯತ್ ಪಂಚ ವರ್ಷೇಭ್ಯಃ ಅಲ್ಪ ವಯಸ್ಕಾನಾಂ ಶಿಶೂನಾಂ ಕೃತೆ ಕೇವಲಂ ಜನಸಾಂಖ್ಯಿಕೀಯ ಸೂಚನಾಃ ಛಾಯಾಚಿತ್ರಾಣಿ ಚ ಸಂಗೃಹ್ಯಂತೆ. यतो हि तस्मिन् वयसि अंगुली चिह्नानि नेत्र तारक संरचना च अविकसिता भवति। अतः पञ्चमे वर्षे अथ च पुनश्च पञ्चदशे वर्षे बालकानां कृते अनिवार्य बायोमेट्रिक नवीकरणम् आवश्यकं भवति, येन तेषां बायोमेट्रिक विवरणं सर्वथा अद्यतनं तिष्ठेत्। भारतीय जनता दलस्य राष्ट्रियाध्यक्षेण नितिन नवीनेन उत्तर प्रदेश पंजाब गुजरात प्रदेशेभ्यः नूतन प्रदेश प्रभारिणः नियुक्ताः। विनोद तावड़े उत्तर प्रदेशस्य प्रभारित्वेन अथ जगदीशेश्वर भाई पटेलः सह प्रभारित्वेन नियुक्ति कृतः। डॉक्टर सतीश पूनिया पंजाब राज्यस्य प्रभारी एवं च तरुण चुगः गुजरात राज्यस्य प्रभारी पदे नियुक्तः। भारतीय जनता पार्टी इति दलेन नवदेहल्याम् अखिल भारतीय

ಶುಭ ಸಂಜೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮೈ ಡಿಯರ್ ಫ್ರೆಂಡ್, ನಿಮ್ಗೆ ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ. ಸಂತೆ ತೆರೆದಿದೆ, ಆದ್ರೆ ನೆನಪಿರ್ಲಿ ರಾತ್ರಿ 9 ಗಂಟೆ 8 ಗಂಟೆ ಅಷ್ಟರಲ್ಲಿ ಮುಚ್ಚೋಗುತ್ತೆ. ಇನ್ನು 10 ನಿಮಿಷ ನಾವು

ಇವತ್ತು ನಾವು ಮಾತಾಡ್ತಾ ಇರೋದು ಸಂತೆ ರಾತ್ರಿ 8-9 ಗಂಟೆಗೆ ಮುಚ್ಚುತ್ತೆ ಅಂತ. ಯಾವ ಸಂತೆ ಈ ಸಂಜೆ ಹೊತ್ತಲ್ಲಿ ಯಾವ ಸಂತೆ ಮಾಡಕ್ ಬಂದಿದ್ದಾನೆ ಅಂತ ಯೋಚನೆ ಮಾಡ್ತಿರ್ತೀರ ಅಲ್ವಾ? ಸಂಜೆ 6:30 ಬಸ್ ಸ್ಟಾಪ್ ಅಲ್ಲಿ ನಿಂತಿರ್ತೀರ, ಸಂತೆ ಕಡೆಗೆ ಹೋಗ್ತಾ ಇದ್ದೀರ. ಆದ್ರೆ ಒಂದ್ ಮಾತು ನಿಮ್ಗೇನೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಸಂತೆ ರಾತ್ರಿ 8-9 ಗಂಟೆಗೆ ಮುಚ್ಚುತ್ತೆ. ಟೈಮ್ ಆಯ್ತು ಅಂದ್ರೆ ಬಾಗ್ಲು ಹಾಕ್ತಾರೆ, ನೀವೇನ್ ತಗೋಬೇಕು ಅಂದ್ರೂ ಸಿಗಲ್ಲ. ಜೀವನ ಕೂಡ ಸಂತೆ ಇದ್ದ ಹಾಗೆ, ಅವಕಾಶ ಅನ್ನೋ ಅಂಗಡಿಗಳು ಯಾವಾಗ್ಲೂ ತೆರೆದಿರೋದಿಲ್ಲ. ಟೈಮ್ ಅನ್ನೋ ವ್ಯಾಪಾರಿ ನಾಳೆ ಬರ್ತೀನಿ ಅಂದ್ರೆ ಕೊಡಲ್ಲ. ನೀವು ಸಮಯನ ಆಟ ಆಡಿಸಿದ್ರೆ ಸಮಯ ನಿಮ್ಮನ್ನೇ ಆಟ ಆಡಿಸುತ್ತಂತೆ. ಯೋಚನೆ ಮಾಡಿ, ಬೆಳಗ್ಗೆ ಅಲಾರಾಮ್ ಸೌಂಡ್ ಆದಾಗ 5 ನಿಮಿಷ ಅಂತ ಸ್ನೂಸ್ ಮಾಡಿದ್ರಿ, ಆ 5 ನಿಮಿಷದಲ್ಲಿ ಬಸ್ ಹೋಗಿರುತ್ತೆ, ಇಂಟರ್ವ್ಯೂ ಲೇಟ್ ಆಗುತ್ತೆ, ಕೆಲ್ಸಾನೆ ಹೋಗುತ್ತೆ, ಗೆಳೆಯ ಯಾವುದೋ ಬಿಸ್ನೆಸ್ ಮಾಡೋಣ ಅಂತ ಹೇಳಿರ್ತಾನೆ. ನೀವಂತೀರ ಮುಂದಿನ ತಿಂಗಳು ನೋಡೋಣ ಬಿಡೋ ಅಂತ. ಮುಂದಿನ ತಿಂಗಳು ಅವನು 100,000 ರೂಪಾಯಿ ದುಡಿತಾನೆ, ನೀವಿನ ನೋಡೋಣ ಅನ್ನೋದ್ರಲ್ಲೇ ಇದೀರ. ಮೈ ಡಿಯರ್, ಸಂತೆ ಮುಚ್ಚತಾ ಇದೆ, ನೀವು ನೋಡ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಉದಾಹರಣೆಗೆ ನಮ್ಮ ಮಾರ್ಕೆಟ್ ತಗೊಳ್ಳಿ, ಬೆಳಗ್ಗೆ 4 ಗಂಟೆಗೆ ಹೂವಿನ ಸಂತೆ ಶುರುವಾಗುತ್ತೆ. ಬೆಳಗ್ಗೆ 6 ಗಂಟೆಗೆ ಬಂದ್ರೆ 1 ಕೆಜಿ ಮಲ್ಲಿಗೆಗೆ 600 ರೂಪಾಯಿ, 8 ಗಂಟೆ ಮೇಲೆ ಬಂದ್ರೆ 900 ರೂಪಾಯಿ, 9 ಗಂಟೆ ಮೇಲೆ ಬಂದ್ರೆ ಎಲ್ಲರೂ ಬಂದು ಅಷ್ಟರಲ್ಲಿ ತಗೊಂಡೇ ಹೋಗ್ಬಿಟ್ಟಿರ್ತಾರೆ. ಟೈಮ್ ಇಸ್ ಈಕ್ವಲ್ಸ್ ಟು ಬೆಲೆ. ಬೇಗ ಇದ್ದವ್ರಿಗೆ ಚಿನ್ನ, ಲೇಟ್ ಆಗಿದ್ದವ್ರಿಗೆ ಮಣ್ಣು. ನಿಮ್ಮ ಬದುಕಿನ ಸಂತೆ ಯಾವುದು? ಒಂದು ಆರೋಗ್ಯದ ಅಂಗಡಿ. 30ನೇ ವರ್ಷಕ್ಕೆ ಜಿಮ್ ಸೇರ್ಕೋಬೇಕು ಅನ್ಕೊಂಡ್ರಿ, ಈಗ 40 ಆಗ್ತಾ ಇದೆ, ಶುಗರು ಬಿಪಿ ಬೆನ್ನೋವು ಫುಲ್ ಸೆಟ್ ಆಗಿದೆ, ಈಗ ಡಾಕ್ಟರ್ ಅಂಗಡಿ ತೆಗೆದಿದೆ, ಜಿಮ್ ಅಂಗಡಿ ಮುಚ್ಚಿದೆ. ಇನ್ನ ಎರಡನೇದು ಪ್ರೀತಿ ಅಂಗಡಿ. ಅವ್ರಿಗೆ ಹೇಳ್ಬೇಕು ಅಂತ 2 ವರ್ಷ ಸುಮ್ಮನಿದ್ರಿ, ಅವರ ಮದುವೆಯ ಇನ್ವಿಟೇಷನ್ ಬಂತು, ಅಂಗಡಿ ಮುಚ್ಚಿತ್ತು, ಬೋರ್ಡ್ ಹಾಕಿದ್ರು ಈ ಸರಕು ಮಾರಾಟವಾಗಿದೆ ಸೋಲ್ಡ್ ಔಟ್ ಅಂತ. ಮೂರನೇದು ಕನಸಿನ ಅಂಗಡಿ. ಪುಸ್ತಕ ಬರಿಬೇಕು, ಹಾಡು ಕಲಿಬೇಕು, ಊರ್ ಸುತ್ತಬೇಕು, ಇದೆಲ್ಲದಕ್ಕೂ ನಾಳೆ ನಾಳೆ ಅಂತ ಮುಂದೆ ಹಾಕ್ತಾ ಹೋದ್ರಿ. ಈಗ ಮಕ್ಕಳು ಫೀಸು, EMI, ಜವಾಬ್ದಾರಿ, ಇಲ್ಲಿ ಕನಸಿನ ಅಂಗಡಿಯ ಶಟ್ಟರು ಡೌನ್ ಆಗಿದೆ. ದೊಡ್ಡವರು ಹೇಳ್ತಾರೆ, ಸಮಯ ಯಾರಿಗೂ ಕಾಯಲ್ಲ, ರೈಲು ಇದ್ದಾಗದು, ಸ್ಟೇಷನ್ಗೆ 1 ನಿಮಿಷ ಲೇಟ್ ಆಗಿ ಬಂದ್ರು ಕೂಡ ರೈಲು ಹೊರಟೋಗುತ್ತೆ, ಅತ್ರ ಕೂಡ ರೈಲು ವಾಪಸ್ ಬರಲ್ಲ. ನಿಮ್ಮ ಜೀವನದ ರೈಲು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದೆ? ಹತ್ತಿದ್ಯಾ ಅಥವಾ ಇನ್ನು ಟಿಕೆಟ್ ತಗೋತಾ ಇದ್ದೀರಾ?

ಸಂತೆ ಮುಚ್ಚೋದಕ್ಕೆ ಇನ್ನೂ ಸಮಯ ಇದೆ, ಟೈಮ್ ಇದೆ, ಅಂಗಡಿಗಳು ತೆಗೆದಿದೆ, ವ್ಯಾಪಾರಿ ಕಾಯ್ತಾ ಇದ್ದಾರೆ. ಏನ್ ಮಾಡಬೇಕು? ಮೊದಲನೇದು ಓಡಿ, ಯೋಚನೆ ಮಾಡಿದ್ ಸಾಕು, ಲೆಕ್ಕಾಚಾರ ಸಾಕು, ಸಿಗೋ ಕೆಲಸಕ್ಕೆ ಅಪ್ಲೈ ಮಾಡಿ, ಹೇಗೋ ಒಟ್ಟಿನಲ್ಲಿ ಸಂತೆ ಮುಚ್ಚೋ ಮುಂಚೆ ಒಳಗ್ ಹೋಗಿ. ಎರಡನೇದು ಚೌಕಾಸಿ ಮಾಡಬೇಡಿ, ಸಂಬಳ ಜಾಸ್ತಿ ಕೊಟ್ರೆ ಹೋಗ್ತೀನಿ, ಪರ್ಫೆಕ್ಟ್ ಟೈಮ್ ಬರ್ಲಿ ಅವಾಗ ಬರ್ತೀನಿ, ಇದೆಲ್ಲ ಚೌಕಾಸಿ. ಸಮಯದ ಸಂತೆಲಿ ಚೌಕಾಸಿ ಮಾಡಿದ್ರೆ ಸರ್ಕು ಮಾರಾಟ ಆಗೋಗಿರುತ್ತೆ, ಸಿಕ್ಕಿದ್ದನ್ ತಗೊಳ್ಳಿ, ಮುಂದೆ ಬೆಳೆಸ್ಕೋತಾ ಹೋಗಿ. ಮೂರನೇದು ಖಾಲಿ ಕೈಯಲ್ಲಿ ಯಾವತ್ತು ವಾಪಸ್ ಬರಬೇಡಿ. ಸಂತೆಗ್ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂದ್ರೆ ಹೇಗಾಗುತ್ತೆ? ಹೇಗೂ ಸಂತೆಗ್ ಹೋಗೋದ್ ಹೋಗ್ತೀರಾ? ಒಂದು ಅನುಭವ, ಒಂದು ಪಾಠ, ಒಂದು ಗೆಲುವು, ಏನನ್ನಾದ್ರೂ ಮನೆಗೆ ವಾಪಸ್ ಹಿಡ್ಕೊಂಡ್ ಬನ್ನಿ. ನೋಡಿ, ಸಮಯ ಓಡ್ತಾ ಇದೆ, ಸಂತೆಲೂ ಜನರು ಓಡ್ತಾ ಇದಾರೆ, ಕೈ ಚೀಲ ತುಂಬಿದೆ, ಕೆಲವರು ನಗ್ತಾ ಇದಾರೆ, ಬಾ ನಾನು ಅನ್ಕೊಂಡಿದ್ದು ಸಿಕ್ತು ಅಂತ. ಆದ್ರೆ ಕೆಲವೊಬ್ರು ತಲೆ ಮೇಲೆ ಕೈ ಹೊತ್ಕೊಂಡಿದ್ದಾರೆ, ಛೇ ಮಿಸ್ ಆಗೋಯ್ತಲ್ಲ, ಸ್ವಲ್ಪ ಬೇಗ ಬರ್ಬೇಕಿತ್ತು, ಆಗ ಸಿಕ್ತಾ ಇತ್ತು ಅಂತ ಅನ್ಕೋತಾರೆ. ನೀವ್ ಯಾವ ಗುಂಪಲ್ಲಿದ್ದೀರಾ? ನಗೋ ಗುಂಪ ಅಥವಾ ಬೇಜಾರಲ್ಲಿರೋ ಗುಂಪ? ಈಗ ನಿರ್ಧಾರನ ನೀವೇ ಮಾಡಬೇಕು.

ರೀಸೆಂಟ್ ಆಗಿ ನನ್ಗೊಬ್ರು ಅಜ್ಜ ಸಿಕ್ಕಿದ್ರು, ಅವ್ರಿಗೆ 90 ವರ್ಷ. ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಅವ್ರನ್ನ ಕೇಳಿದೆ, ದಾದಾ ನೀವ್ ಜೀವನದಲ್ಲಿ ಅಯ್ಯೋ ಇಂಥ ಕೆಲಸ ಮಾಡ್ಬಿಟ್ಟಲ್ಲ ಅಂತ ಯಾವ ವಿಷಯಕ್ಕೆ ಪಶ್ಚಾತ್ತಾಪ ಪಡ್ತೀರಾ ಅಂತ ನಾನು ಕೇಳಿದೆ. ಅದಕ್ಕೆ ತಾತ ಹೇಳಿದ್ರು, ಇಲ್ಲಿ ನೋಡು ಮರಿ, ಏನ್ ಮಾಡಿದೀನೋ ನಾನು ಅದಕ್ಕೆ ಪಶ್ಚಾತ್ತಾಪ ಪಟ್ಟಿಲ್ಲ, ಏನನ್ನ ಮಾಡದೆ ಹಾಗೆ ಬಿಟ್ಬಿಟ್ನೋ ಅದಕ್ಕೆ ನನ್ಗೆ ಇವತ್ತಿಗೂ ಪಶ್ಚಾತ್ತಾಪ ಇದೆ ಅಂತ ತಾತ ಹೇಳಿದ್ರು. ಅಪ್ಪ ಬೈತಾರೆ ಅಂತ ಹಾಡ್ ಕಲೀಲಿಲ್ಲ, ಜನ ನಗ್ತಾರೆ ಅಂತ ಪ್ರೀತಿನ ಹೇಳ್ಕೊಳ್ಲಿಲ್ಲ, ಸೋತ್ ಬಿಡ್ತೀನಿ ಅಂತ ಬಿಸ್ನೆಸ್ ಮಾಡ್ಲಿಲ್ಲ. ಈಗ ಕೈಯಲ್ಲಿ ದುಡ್ಡಿದೆ ಆದ್ರೆ ಕಾಲ ಇಲ್ಲ, ಸಂತೆ ಮುಚ್ಚಿದೆ. ಮೈ ಡಿಯರ್, ನಿಮ್ಗೂ 90 ವರ್ಷ ಆದ್ಮೇಲೆ ನೀವು ಇದೇ ಡೈಲಾಗ್ ಹೇಳ್ತೀರಾ, ಟೈಮ್ ಆಯ್ತು ಟೈಮ್ ಆಯ್ತು ಟೈಮ್ ಆಯ್ತು. ಕೇಳಿಸ್ತಾ, ಶೆಟರ್ ಇಳಿತಾ ಇದಾರೆ ಸಂತೆಯಲ್ಲಿ, ಇನ್ನೇನ್ ಸಂತೆ ಬಂದಾಗುತ್ತೆ, ಅಂಗಡಿಗಳು ಮುಚ್ಚತಾ ಇದೆ. ಆದ್ರೆ ನಾನ್ ನಿಮ್ಗೊಂದ್ ಗುಟ್ಟು ಹೇಳ್ತೀನಿ, ಜೀವನದ ಸಂತೆ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಮತ್ತೆ ತೆರೆಯುತ್ತೆ. ಆದ್ರೆ ನಿನ್ನೆ ಮಿಸ್ ಮಾಡ್ಕೊಂಡಿದ್ದಂತಹ ವಸ್ತು ಇವತ್ತಿರಲ್ಲ, ಇವತ್ತು ಹೊಸ ಹೊಸ ಐಟಮ್ ಬಂದಿರುತ್ತೆ. ಹಾಗಾಗಿ ಇವತ್ತೇನ್ ಸಿಗುತ್ತೋ ಅದನ್ನ ಇವತ್ತೇ ತಗೊಳ್ಳಿ, ಸಮಯನ ಗೌರವಿಸಿ. ನಾವು ಸಮಯನ ಗೌರವಿಸಿದ್ರೆ ಅದು ನಮ್ಮನ್ನ ಗೌರವಿಸುತ್ತೆ ಅಂತ ಸ್ಕೂಲಿಂದಾನು ಪಾಠ ಮಾಡ್ತಾನೇ ಇದಾರೆ. ಸಮಯನ ಆಟ ಆಡಿಸಿದ್ರೆ ಅದು ನಮ್ಮನ್ನ ಅಟ್ಟಾಡಿಸ್ಕೊಂಡು ಓಡಾಡಿಸ್ಕೊಂಡು ಆಟ ಆಡಿಸುತ್ತೆ, ಇಡೀ ಜೀವನ ಪೂರ್ತಿ ನಮ್ಮನ್ನ ಆಟ ಆಡಿಸುತ್ತೆ. ಹಾಗಾದ್ರೆ ಇವತ್ತಿಂದ ನಾಳೆ ಅನ್ನೋ ಪದಾನ ನಿಮ್ಮ ಡಿಕ್ಷನರಿಯಿಂದ ತೆಗೆದುಹಾಕಿ, ಈಗ ಇವಾಗ್ಲಿ ಅನ್ನೋದು ಆ ಜಾಗದಲ್ಲಿ ಸೇರ್ಕೊಳ್ಳಿ. ಕೊನೆ ಮಾತು, ಸಂತೆ ಮುಚ್ಚತಾ ಇದೆ, ಸಂತೆ ಕ್ಲೋಸ್ ಆಗ್ತಾ ಇದೆ, ಆದ್ರೆ ನಿಮ್ ಕೈಲಿ ವಾಚ್ ಇದೆ, ಟೈಮ್ ಇಲ್ಲ, ಓಡಿ ತಗೊಳ್ಳಿ ಗೆಲ್ಲಿ. ಯಾಕಂದ್ರೆ ನಾನ್ ಯಾವಾಗ್ಲೂ ಬಯಸೋದು ನೀವು ಬದುಕಲ್ಲಿ ಗೆಲ್ಬೇಕು ಅಂತ. ಯಾಕಂದ್ರೆ ಅವಕಾಶ ಅನ್ನೋದು ಬಸ್ ಇದ್ದ ಹಾಗೆ, ಮಿಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ 1 ಗಂಟೆ ಅಲ್ಲ, ನೆಕ್ಸ್ಟ್ ಜನ್ಮದವರೆಗೂ ಕಾಯ್ಬೇಕಾಗುತ್ತೆ. ಕೆಲವೊಮ್ಮೆ ಪರಿಸ್ಥಿತಿಗಳು ಹಾಗಿರುತ್ತೆ.

0: ಸರಿ, ಇವತ್ತಿನ ಮನಸ್ಸುಗಳ ಮಾತು ಮಧುರಾನ ಇಲ್ಲಿಗೆ ಮುಗಿಸೋಣ. ಮತ್ತೊಂದಿನ ಸಿಗೋಣ, ಒಂದಷ್ಟು ಹೊಸ ಮಾತಿನೊಂದಿಗೆ, ಹೊಸ ವಿಚಾರದೊಂದಿಗೆ, ಹೊಸ ಕನಸು, ಹೊಸ ಹುರುಪು, ಹೊಸ ಭರವಸೆಯೊಂದಿಗೆ. ಇಷ್ಟು ಹೊತ್ತು ನಿಮ್ ಜೊತೆಯಾಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್.
1: ಆಕಾಶವಾಣಿ
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
3: ಇನ್ನೇನು ಸಮಯ, 6:40 ಆಗಲಿದೆ. ಈಗ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಪ್ರತಿಭಟನೆ. ಕರ್ನಾಟಕ ಹೊಸ ಸಂಶೋಧನೆಯ ತವರೂರು, ವಿಶ್ವ ಯುವ ಕೌಶಲ್ಯ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಅಭಿಮತ. ಬಿಡದಿ ಟೌನ್ಶಿಪ್ ನೈಸ್ ರಸ್ತೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ 45% ಕಾಮಗಾರಿ ಬಾಕಿ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ, ಮೃತ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ವಿಧಾನಸಭೆಯಲ್ಲಿಂದು ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನ ನಡೆಯಲು ಅವಕಾಶ ನೀಡುವಂತೆ ಪ್ರತಿಪಕ್ಷಗಳ ಸದಸ್ಯರಲ್ಲಿ ಪದೇ ಪದೇ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕಲಾಪ ನಡೆಸಲು ಅಡ್ಡಿಪಡಿಸುವುದಿಲ್ಲ, ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂಬುದು ತಮ್ಮ ಆಗ್ರಹ ಎಂದು ಸ್ಪಷ್ಟನೆ ನೀಡಿದರು. ಪ್ರತಿಪಕ್ಷಗಳ ಗದ್ದಲದ ನಡುವೆ ವಿಧಾನಸಭೆಯಲ್ಲಿಂದು 3 ವಿಧೇಯಕಗಳನ್ನು ಮಂಡನೆ ಮಾಡಲಾಯಿತು. ವಿಧಾನಪರಿಷತ್ನಲ್ಲಿಂದು ಭೋಜನ ವಿರಾಮದ ಬಳಿಕ ಸಚಿವ ಬಿ

0: ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈಬಿಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಸದಸ್ಯರು ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಭಾಪತಿ ಸಲೀಂ ಅಹಮದ್ ಚರ್ಚೆಗೆ ಅವಕಾಶ ನೀಡುವುದಾಗಿ ತಿಳಿಸಿದರು. ವಿಪಕ್ಷ ಸದಸ್ಯರು ಗದ್ದಲ ಹೆಚ್ಚಿಸಿದ ಹಿನ್ನೆಲೆಯಲ್ಲಿ ಸದನವನ್ನು ಸಭಾಪತಿ ನಾಳೆಗೆ ಮುಂದೂಡಿದರು. ರಾಜ್ಯದ ಯುವಕರು ಕೌಶಲ್ಯದಿಂದ ಕರ್ನಾಟಕ ವಿಶ್ವದಲ್ಲೇ ಹೊಸ ಸಂಶೋಧನೆಯ ತವರೂರಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ನಡೆದ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಕೌಶಲ್ಯವನ್ನು ಯಾರೂ ಕಸಿಯಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ 13 ಲಕ್ಷ ಐಟಿ ಇಂಜಿನಿಯರ್ಗಳಿದ್ದಾರೆ. ಬೆಂಗಳೂರಿನಲ್ಲಿ 25 ಲಕ್ಷ ಐಟಿ ವೃತ್ತಿಪರರಿದ್ದಾರೆ ಎಂದು ತಿಳಿಸಿದ್ದಾರೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಮಾಹಿತಿ ನೀಡಲು ಯುವ ಸೇತು ಎಂಬ ಹೊಸ ಯೋಜನೆ ಜಾರಿಗೆ ತರಲು ಚಿಂತನೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ರಸ್ತೆ ವಿವಾದಕ್ಕೆ ಸಂಬಂಧಿಸಿದಂತೆ ಬಹಿರಂಗ ಚರ್ಚೆಗೆ ಸಿದ್ದ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕನಕಪುರದಲ್ಲಿ ಜಮೀನು ಮಾರಾಟ ಮಾಡಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಡದಿ ರೈತರ ಕೃಷಿ ಭೂಮಿ ಪಡೆಯಲು ಹೊರಟಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ನೈಸ್ ಹೆಸರಿನಲ್ಲಿ ಹಣ ಲೂಟಿಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ನೈಸ್ ವಿರುದ್ದ ಉಪವಾಸ ಸತ್ಯಾಗ್ರಹ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಏಕಗ್ರಾಮ ಕುಡಿಯುವ ನೀರಿನ ಯೋಜನೆಗಳಡಿ ಕೈಗೊಂಡ ಕಾಮಗಾರಿಗಳ ಪೈಕಿ 80% ಪೂರ್ಣಗೊಂಡಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ನೂತನವಾಗಿ ನೇಮಕಗೊಂಡಿರುವ 53 ಕಿರಿಯ ಮತ್ತು ಸಹಾಯಕ ಇಂಜಿನಿಯರ್ಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ಬಹುಗ್ರಾಮ ಕುಡಿಯುವ ನೀರಿನ 40-45% ಕಾಮಗಾರಿ ಇನ್ನೂ ಪೂರ್ಣಗೊಳ್ಳಬೇಕಾಗಿದೆ. ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊಳವೆ ಬಾವಿಗಳು, ತೆರೆದ ಬಾವಿಗಳು, ಬತ್ತಿ ಹೋಗುತ್ತಿದ್ದ ಶಾಶ್ವತ ಜಲಮೂಲಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರ ಮೀಸಲು ಅರಣ್ಯದಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ನೀಡುವಂತೆ ಬಿಜೆಪಿ ಆಗ್ರಹಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಾವನ್ನಪ್ಪಿದವರ ಕುಟುಂಬಕ್ಕೆ ಉದ್ಯೋಗ ಹಾಗೂ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಘಟನೆಯ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗಿದ್ದು ಸರ್ಕಾರ ಮ್ಯಾಜಿಸ್ಟ್ರಿಯಲ್ ತನಿಖೆಗೆ ಸೀಮಿತಗೊಳಿಸುವ ಬದಲು ನ್ಯಾಯಾಂಗ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಅರಣ್ಯ ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆಯಲ್ಲಿ ಲೋಪವಾಗಿದೆಯೇ ಎಂಬುದರ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಹನೂರಿನಲ್ಲಿ ನಡೆದ ಶೂಟೌಟ್ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಕೊಳ್ಳೇಗಾಲ ಡಿವೈಎಸ್ಪಿ ಮೋಹನ್ ನೇತೃತ್ವದ ತಂಡ ಸ್ಥಳ ಮಹಜರು ನಡೆಸಿ ಮಾಹಿತಿ ಕಲೆ ಹಾಕಿದೆ. ಎಫ್ಎಸ್ಎಲ್ ತಜ್ಞರು ಹಾಗೂ ಬ್ಯಾಲಿಸ್ಟಿಕ್ ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಶೂಟೌಟ್ ನಡೆದ ಸಂದರ್ಭದಲ್ಲಿ ಹಾರಿಸಲಾಗಿದ್ದ ಗುಂಡುಗಳು ಮತ್ತು ಪೆಲೆಟ್ಸ್ಗಳನ್ನು ಸಂಗ್ರಹಿಸಿದ್ದಾರೆ. ಸ್ಥಳದಲ್ಲಿದ್ದ ರಕ್ತದ ಕಲೆಗಳ ಮಾದರಿ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ನಾಡ ಬಂದೂಕುಗಳಿಂದ ಹಾರಿದೆ ಎನ್ನಲಾದ ಗುಂಡಿನ ಚೂರುಗಳು ಮತ್ತು ಅರಣ್ಯ ಸಿಬ್ಬಂದಿ ಹಾರಿಸಿದ ಗುಂಡಿನ ಚೂರುಗಳನ್ನು ಸಂಗ್ರಹಿಸಲಾಗಿದ್ದು ತಜ್ಞರು ತನಿಖೆಗೆ ಒಳಪಡಿಸಿದ್ದಾರೆ. ಈ ನಡುವೆ ಶೂಟೌಟ್ ನಡೆದ ದಿನ ಪರಾರಿಯಾಗಿ ಬದುಕುಳಿದ ಮರಿಯಮಂಗಲ ಗ್ರಾಮದ ಮಹಿಮಾ ದಾಸ್ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಘಟನೆ ನಡೆದಾಗ ನನಗೆ ತುಂಬಾ ಭಯವಾಯಿತು, ಪೊಲೀಸರನ್ನು ಕಂಡರೆ ಸ್ವಲ್ಪ ಭಯ ಇದೆ ಎಂದು ಹೇಳಿದ್ದಾರೆ. ಘಟನೆಯ ಬಳಿಕ ಆಸ್ಪತ್ರೆಗೆ ತೆರಳಿದ್ದಾಗಿಯೂ ತಿಳಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಮಿಳುನಾಡು ಸರ್ಕಾರ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಭಾರತ ಸರ್ಕಾರದ ವಾರ್ತಾ ಶಾಖೆ, ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಂದು ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಕಾರ್ಯಕ್ರಮ ಉದ್ಘಾಟಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾತನಾಡಿ, ಸರ್ಕಾರದ ಯೋಜನೆಗಳ ಸಂಪೂರ್ಣ ಮಾಹಿತಿ ಮಾಧ್ಯಮದವರಿಗೆ ತಲುಪಬೇಕು. ವಾರ್ತಾಲಾಪ ಕಾರ್ಯಾಗಾರ ಮಾಧ್ಯಮದವರಿಗೊಂದು ಉತ್ತಮ ಅವಕಾಶ ಎಂದು ಅಭಿಪ್ರಾಯಪಟ್ಟರು. ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಮಾತನಾಡಿ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ, ಫಸಲ್ ಬಿಮಾ ಯೋಜನೆ, ಧನಧಾನ್ಯ ಕೃಷಿ ಯೋಜನೆ, ನಮೋ ಡ್ರೋನ್ ದೀದಿ, ಇ ನ್ಯಾಮ್, ಮತ್ಸ್ಯ ಸಂಪದ ಯೋಜನೆ, ನವೋದ್ಯಮ, ಸ್ಟೆಮ್ ಮುಂತಾದ ಕೇಂದ್ರ ಪುರಸ್ಕೃತ ಯೋಜನೆಗಳು ಹಾಗೂ ಅವುಗಳ ಅನುಷ್ಠಾನದ ಅಂಕಿಅಂಶಗಳ ಕುರಿತು ಮಾಹಿತಿ ನೀಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಅನುಷ್ಠಾನಗೊಳ್ಳುವ ಹಲವು ಯೋಜನೆಗಳು ಎಲ್ಲಾ ವ್ಯಕ್ತಿಗಳಿಗೂ ತಲುಪಬೇಕು. ಈ ನಿಟ್ಟಿನಲ್ಲಿ ಮಾಧ್ಯಮದವರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಬಾಕಿ ಉಳಿದಿರುವ ಎರಡು ಹಳ್ಳಿಗಳ ಭೂಸ್ವಾಧೀನ ಪ್ರಕ್ರಿಯೆ ಕೂಡಲೇ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಬೇಕೆಂದು ಆಗ್ರಹಿಸಿ ಕೆಲ ರೈತರು ರಾಮನಗರ ಜಿಬಿಡಿಎ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಟೌನ್ಶಿಪ್ ನಿರ್ಮಾಣದಿಂದ ರೈತರ ಭೂಮಿಗೆ ಉತ್ತಮ ಬೆಲೆ ಸಿಗುವುದರೊಂದಿಗೆ ರೈತರ ಆರ್ಥಿಕ ಸ್ಥಿತಿಯೂ ಸುಧಾರಣೆಯಾಗಲಿದೆ. ಸರ್ಕಾರ ಟೌನ್ಶಿಪ್ ನಿರ್ಮಾಣ ವಿಚಾರದಲ್ಲಿ ತ್ವರಿತಗತಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುವುದಾಗಿ ತಿಳಿಸಿದ್ದರು. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬಿಳಗಿಹಳ್ಳಿ ಗ್ರಾಮದಲ್ಲಿ ಶಾಲಾ ಆವರಣದಲ್ಲಿ ಆಟವಾಡುತ್ತಿದ್ದ ವಿದ್ಯಾರ್ಥಿಯ ಮೇಲೆ ಏಕಾಏಕಿ ಪಿಲ್ಲರ್ ಕುಸಿದು ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮೃತ ಧನುಷ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದು, ಸ್ನೇಹಿತರೊಂದಿಗೆ ಶಾಲೆಯ ಆವರಣದಲ್ಲಿ ಆಟವಾಡುತ್ತಿದ್ದ ವೇಳೆ ಶಾಲೆಯ ಪಕ್ಕದಲ್ಲಿರುವ ಕಟ್ಟಡವೊಂದರ ಪಿಲ್ಲರ್ ಏಕಾಏಕಿ ಕುಸಿದು ಬಿದ್ದಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಹಂದನಕೆರೆ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ 25 ವರ್ಷಗಳ ಅನುಭವ ಹೊಂದಿರುವ ಆಕಾಶವಾಣಿಯ ಉನ್ನತ ಶ್ರೇಣಿಯ ಕಲಾವಿದೆ ಹಾಗೂ ಹಿನ್ನೆಲೆ ಗಾಯಕಿ ಸಂಗೀತ ಬಾಲಚಂದ್ರ ಅವರು ಇದೇ 23ರಂದು 25 ಗಂಟೆಗಳ ಕಾಲ ನಿರಂತರವಾಗಿ ದಾಸರ ಪದಗಳನ್ನು ಹಾಡುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಗೀತ ಬಾಲಚಂದ್ರ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ದಾಖಲೆಯ ಉದ್ದೇಶದೊಂದಿಗೆ ಈ ವಿಶಿಷ್ಟ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪಂಚವಿಶಂತಿ ಎಂಬ ಹೆಸರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮವು ಉಡುಪಿಯ ಶ್ರೀ ಕೃಷ್ಣ ಮಠದ ಸಮೀಪದ ಗೀತಾ ಮಂದಿರದ ಪುತ್ತಿಗೆ ನರಸಿಂಹ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಪ್ರತಿಭಟನೆ. ಕರ್ನಾಟಕ ಹೊಸ ಸಂಶೋಧನೆಯ ತವರೂರು, ವಿಶ್ವ ಯುವ ಕೌಶಲ್ಯ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಅಭಿಮತ. ಬಿಡದಿ ಟೌನ್ಶಿಪ್ ನೈಸ್ ರಸ್ತೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ಶೇಕಡ 45% ಕಾಮಗಾರಿ ಬಾಕಿ, ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟನೆ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ, ಮೃತ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 6:51 8 ಸೆಕೆಂಡ್ಗಳು ಕೇಳ್ತಾ ಇದ್ರೆ ಕನ್ನಡ ಕಾಮನ ಬಿಲ್ಲು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳು. ಸನ್ಸೆಟ್ ಸುರಭಿಗೆ ಎಲ್ಲರಿಗೂ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಯಾವ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಇಂದಿನಂತೆ ಒಂದು ಟಾಪ್ 10 ವಿಷಯವನ್ನು ಇವತ್ತು

ಅದ್ಭುತವಾಗಿರುವಂತಹ ಗೀತೆ ಎಲ್ಲ ಚೆನ್ನಾಗಿದೆ, ಒಂಥರ ತುಂಬ ಡಿಫ್ರೆಂಟ್ ಆಗಿರುವಂತಹ ಗೀತೆಯನ್ನ ಕೇಳ್ತಾ ಇದ್ರಿ ಎಫ್ ಎಂ ರೈನ್ಬೋದಲ್ಲಿ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋ ವಿಚಾರ ಏನಪ್ಪ ಅಂತಂದ್ರೆ, ರಿಸ್ಕ್ ತಗೊಳ್ಳೋದು ಈಸಿ ಆದರೆ ಲೈಫ್ ಇರೋದು ಒಂದೇ. ಇವತ್ತು ನಮ್ಮ ಟಾಪಿಕ್ ಒಂದು ಸ್ವಲ್ಪ ಹೈ ವೋಲ್ಟೇಜ್ ಅಂತಲೇ ಹೇಳ್ಬೋದು. ಇದು ಸಾಮಾನ್ಯ ಆಟ ಅಲ್ಲ, ಇಲ್ಲಿ ಒಂದು ತಪ್ಪಾದ್ರೂ ಮುಗಿತಕ್ಕತೆ, ಗೇಮ್ ಓವರ್. ಇವತ್ತಿನ ವಿಷಯ ಏನು, ಏನಂಥ ವಿಚಾರಗಳನ್ನು ಒಂಥರ ಭಯಂಕರವಾಗಿ ನೀವು ಹೇಳ್ತಾ ಇದ್ದೀರಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಜಗತ್ತಿನ ಅತ್ಯಂತ ಅಪಾಯಕಾರಿ ಟಾಪ್ 10 ಅಡ್ವೆಂಚರಸ್ ಸ್ಪೋರ್ಟ್ಸ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಯಾವ್ದ್ಯಾವ್ದು ಗೊತ್ತಾ, ಬನ್ನಿ ನೋಡೋಣ. ಹಾಗೆ ಒಂದು ಆಡ್ರಿನಾಲಿನ್ ಪ್ಯಾಕ್ ರೈಡ್ ಈ ಒಂದು ಅರ್ಧ ಗಂಟೆ ಕಾಲಾವಧಿಯಲ್ಲಿ ನಮ್ಮ ಎಫ್ ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳಲ್ಲಿ. ಹತ್ತನೇ ಸ್ಥಾನದಲ್ಲಿರೋದು ವಾಲ್ಕಿನೋ ಬೋರ್ಡಿಂಗ್, ಅಂದರೆ ಆಕ್ಟಿವ್ ಆಗಿರುವಂತಹ ಒಂದು ಜ್ವಾಲಾಮುಖಿ ವಾಲ್ಕಿನೋ ಹತ್ತಿರ ಬೂದಿ ಮತ್ತು ಕಲ್ಲಿನ ಇಳಿಜಾರಿನಲ್ಲಿ ಕುಳಿತು ಗಂಟೆಗೆ ಭರ್ಜರಿ ವೇಗದಲ್ಲಿ ಕೆಳಗೆ ಜಾರೋದು. ಅಂದರೆ ವಾಲ್ಕಿನೋವರೆಗೂ ಅಲ್ಲ, ಜ್ವಾಲಾಮುಖಿವರೆಗೂ ಅಲ್ಲ, ಅದು ಇರೋ ಅಂದರೆ ಹತ್ತಿರವರೆಗೂ ಹೋಗೋದು. ಸ್ಕೀಯಿಂಗ್ ಅಂತ ಅಂದ್ಕೊಳ್ಳೇಬೇಡ್ರಿ ಇಲ್ಲಿ. ಇದು ಏನಪ್ಪ ಅಂತಂದರೆ, ಈ ಒಂದು ಬೆಟ್ಟನೇ ಒಂದು ಅಗ್ನಿಪರ್ವತ ಇರುವಾಗ ಅದರ ಹತ್ತಿರದಲ್ಲಿ ಹೋಗಿ ಜಾರೋದು ವಾಲ್ಕಿನೋ ಬೋರ್ಡಿಂಗ್. ಇದೊಂದು ತುಂಬ ಅಪಾಯಕಾರಿ ಆಟ, ಇದು ಪ್ರಪಂಚದಲ್ಲಿ ಬಹಳಷ್ಟು ಕಡೆ ಇದೆ. ಹಾಗೆ ಎಕ್ಸ್ಟ್ರೀಮ್ ಐಸ್ ಕ್ಲೈಂಬಿಂಗ್, ಅದರ ವಿರುದ್ಧವಾಗಿರೋದು. 9th ಸ್ಥಾನದಲ್ಲಿ 100 ಅಡಿ ಎತ್ತರದ ವರ್ಟಿಕಲ್ ಐಸ್ ವಾಲ್ ಇರುತ್ತೆ, ಅಂದರೆ ಎತ್ತರದ ಐಸಿನ ಗೋಡೆ ಇರುತ್ತೆ, ಅದನ್ನು ಏರಬೇಕಾಗತ್ತೆ. ಒಂದು ಐಸ್ ಪೀಸ್ ಬ್ರೇಕ್ ಆದರೂ ಆಯಿತು, ಅಲ್ಲೇ ಮುಗಿತು ಕತೆ ಅನ್ನೋ ಅಂತಹ ಪರಿಸ್ಥಿತಿ ಇರುತ್ತೆ. ಸೊ ಈ ಎರಡು ಅಡ್ವೆಂಚರಸ್ ಗೇಮ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನಷ್ಟು ತಿಳ್ಕೊಳ್ತಾ ಹೋಗೋಣ ಈ ಒಂದು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಯಾವುದೈತದೆ ಟಾಪ್ 10 ಅಡ್ವೆಂಚರಸ್ ಗೇಮ್ಸ್ ನಮ್ಮ ಪ್ರಪಂಚದಲ್ಲಿ ತಿಳ್ಕೊಳ್ತಾ ಹೋಗೋಣ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಸೊ ನೀವು ಸಂದೇಶವನ್ನು ಕಳಿಸ್ಬೇಕು ಅಂತಂದರೆ 9 4 8 0 9 0 1 0 1 3 ಗೆ ನಿಮ್ಮ ಸಂದೇಶಗಳು.

ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ನನಗೆ ಬಹಳ ಜನಕ್ಕೆ ಇಷ್ಟವಾಗುವಂತಹ ಗೀತೆ, ಚಿಗುರಿತಕ್ಕಂಥ ಸುಚಿತ್ರದ ಗೀತೆ ಕೇಳ್ತಾ ಇದ್ರಿ ಎಫ್ ಎಂ ರೈನ್ಬೋದಲ್ಲಿ ಈ ಸಾನ್ಸತ್ ಸುರಭಿ ಕಾರ್ಯಕ್ರಮದಲ್ಲಿ. ಓಕೆ, ಈ ಸಂಜೆ ಹೇಗಾಗಿದೆ, ಯಾಕಾಗಿದೆ? ಓಕೆ, ಫೈನ್. ನಾವಿವತ್ತು ಮಾತಾಡ್ತಾ ಇದ್ವಿ ಅಪಾಯಕಾರಿಯಾಗಿರುವಂಥ ಟಾಪ್ 10 ಅಡ್ವೆಂಚರಸ್ ಸ್ಪೋರ್ಟ್ಸ್ ಬಗ್ಗೆ. ಅದರಲ್ಲಿ 15 ವಾಲ್ಕಿನೋ ಬೋರ್ಡಿಂಗ್ ಆಯಿತು, ಎಕ್ಸ್ಟ್ರೀಮ್ ಐಸ್ ಕ್ಲೈಂಬಿಂಗ್ ಆಯಿತು, 8ನೇ ಸ್ಥಾನದಲ್ಲಿ ಬುಲ್ ರೈಡಿಂಗ್ ಇದೆ. ಅಂದರೆ 1 ಟನ್ ತೂಕದ ಫುಲ್ ಪಾರಿನ ಒಂದು ಗೋಳಿ ಮೇಲೆ ಕೂತ್ಕೊಂಡು ಎಷ್ಟೊತ್ತು ಬ್ಯಾಲೆನ್ಸ್ ಮಾಡ್ತಿರೋ ಅಷ್ಟು ಚಾಲೆಂಜ್ ಇಲ್ಲಿ. ಗೋಳಿ ಅಂತಂದರೆ ಗೊತ್ತಲ್ಲ ಯಾವ ಥರ ಇರುತ್ತೆ ಫ್ರೋಶಿಯಸ್ ಆಗಿ ಅಂತ. ಸೊ ಗೆಟ್ ಆಫ್ ಅಂತ ಹೇಳ್ತಾ ಇದ್ರು, ನೀವು ಅದರಲ್ಲಿ ಗೆಟ್ ಆನ್ ಆಗಿ ಹೋಗ್ತಾ ಇರಬೇಕು. ಜೊತೆಗೆ ಹೈಲೈನಿಂಗ್ ಅಂತ ಇನ್ನೊಂದು ಅಡ್ವೆಂಚರಸ್ ಸ್ಪೋರ್ಟ್ಸ್ ಇದೆ. ಇದರಲ್ಲಿ ಆಳವಾದ ಕಣಿವೆಯ ಮೇಲೆ ಬಿಗಿದಿರುವ ಒಂದು ಸಣ್ಣ ನೈಲಾನ್ ಹಗ್ಗ ಇರುತ್ತೆ, ನೈಲಾನ್ ಸ್ಟ್ರ್ಯಾಪ್ ಇರುತ್ತೆ, ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು ನಡ್ಕೊಂಡು ಹೋಗಬೇಕಾಗತ್ತೆ. ಕೆಳಗಡೆ ನೋಡಿದ್ರೆ ಕಾಲಿನ ಜೊತೆಗೆ ಕಾನ್ಫಿಡೆನ್ಸ್ ಕೂಡ ಶೇಕ್ ಆಗಬಹುದು, ಅಷ್ಟು ಆಳವಾದ ಕಂದಕದ ಮೇಲೆ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಒಂದು ನೈಲಾನ್ ಸ್ಟ್ರ್ಯಾಪ್ನ ಕಟ್ಟಿರ್ತಾರೆ. ಒಂದು ಸ್ವಲ್ಪ ಸೇಫ್ಟಿ ಗೇರ್ಸ್, ಸೇಫ್ಟಿ ಮೆಷರ್ಸ್ ಎಲ್ಲ ಇರುತ್ತೆ, ಆದರೂ ಭಯ ಅನ್ನೋದು ಇದ್ದೇ ಇರುತ್ತೆ. ಜೊತೆಗೆ 6ನೇ ಸ್ಥಾನದಲ್ಲಿ ಫ್ರೀ ಡೈವಿಂಗ್, ಅಂದರೆ ಸ್ಕೂಬಾ ಟ್ಯಾಂಕ್ ಅಲ್ಲ, ಆಕ್ಸಿಜನ್ ಸಿಲಿಂಡರ್ ಇಲ್ಲ, ಒಂದೇ ಉಸಿರಲ್ಲಿ 100 ಅಡಿ ಆಳಕ್ಕೆ ಡೈವ್ ಹೊಡಿಬೇಕು, ಡೈವ್ ಮಾಡಬೇಕು ನದಿ ಸಮುದ್ರದಲ್ಲಿ. ಇದು ಇಲ್ಲಿ ನಿಮ್ಮ ಲಂಗ್ ಸಪೋರ್ಟ್ ಜೊತೆಗೆ ಲೈಫ್ ಸಪೋರ್ಟ್ ಎರಡರಲ್ಲೂ ಪ್ರಶ್ನೆ ಇದೆ. ಸೊ ಇದು ಕೂಡ ಒಂದು ಅಡ್ವೆಂಚರಸ್ ಸ್ಪೋರ್ಟ್ ಅಂತಲೇ ಹೇಳ್ಬೋದು. 10ನೇ ಸ್ಥಾನದಿಂದ 6ನೇ ಸ್ಥಾನದವರೆಗೂ ನೋಡಿದ್ದೀವಿ ವಾಕಿನ ಬೋರ್ಡಿಂಗ್, ಎಕ್ಸ್ಟ್ರೀಮ್ ಐಸ್ ಕ್ಲೈಂಬಿಂಗ್, ಬುಲ್ ರೈಡಿಂಗ್, ಹೈಲೈನಿಂಗ್ ಮತ್ತು ಫ್ರೀ ಡೈವಿಂಗ್ ಇಲ್ಲಿವರೆಗೂ ನೋಡಿದ್ದೀವಿ. ಇನ್ಯಾವುದೇ ಯಾವುದು ಇದೆ ಖಂಡಿತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಕೇಳ್ತಾ ಹೋಗೋಣ. ಮತ್ತು ಇನ್ನೊಂದೆರಡು ಗೀತೆಗಳನ್ನು ಎಫ್ ಎಂ ರೈನ್ಬೋದಲ್ಲಿ ನೀವು ಸಂದೇಶವನ್ನು ಕಳಿಸ್ಬೇಕು ಅಂತಂದರೆ 9048090103 ನೀವು ಸಂದೇಶವನ್ನು ಕಳಿಸ್ಬೋದು. ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ, ಯಾಕೆ ಹೇಳ್ತಿದ್ದಾರೆ ಇಷ್ಟೆಲ್ಲ ಇದೆಯಾ ಇದೆಲ್ಲ ಅಡ್ವೆಂಚರಸ್ ಗೇಮ್ಸ್, ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಯಲ್ಲಿ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ. ಪ್ರಶಾಂತ್, ನಿಮ್ಮ ಜೊತೆಯಲ್ಲಿ ನಾವು ಕೂಡ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೇಳ್ತಾರೆ. ಎಂಜಾಯ್ ಮಾಡಿ. ಎಫ್ ಎಂ ರೈನ್ಬೋ 101.3.

ನಿನ್ನಿಂದಲೇ ಒಂದು ಅದ್ಭುತವಾಗಿರುವಂತಹ ಗೀತೆ ಕೇಳ್ತಾ ಇದ್ರೆ ಸೋನು ನಿಗಮ ಅವರ ಧ್ವನಿಯಲ್ಲಿ. ಸೊ ಹಾಗೆ ಮಾತಾಡ್ತಾ ಮುಂದೆ ಹೋಗೋದಾದ್ರೆ ಸಂದೇಶಗಳ ಕಡೆ ಗಮನ ಹರಿಸೋಣ. ಬನ್ನಿ, ರಘು ಅವರು ಹೇಳ್ತಾರೆ ಆಫೀಸ್ಗೆ ಬಂದು ಮನೆಗೆ ಹೋಗೋದೇ ನಂಗೆ ಅಡ್ವೆಂಚರ್ ಸ್ಪೋರ್ಟ್ ಅಂತ ಅನ್ನಿಸ್ತಾ ಇದೆ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ವೆರಿ ನೈಸ್. ಓಕೆ, ಹಾಗೆ ಕೇಳ್ತಾ ಇದ್ದೀವಿ ಈ ಕಾರ್ಯಕ್ರಮ ಜೊತೆಯಲ್ಲಿ ಇದ್ದೀವಿ ಒಳ್ಳೊಳ್ಳೆ ಹಾಡುಗಳಂತ. ಪೂಜಾ ಅವರ ಸಂದೇಶ ಬಂದಿದೆ ಜೊತೆಯಲ್ಲಿ, ಥ್ಯಾಂಕ್ಸ್ ಎ ಲಾಟ್ ಫಾರ್ ವಂಡರ್ಫುಲ್ ಪ್ರೋಗ್ರಾಮ್ ಅಂತ ಅಮೃತ ರಮೇಶ್ ಅವರು ಹೇಳ್ತಾ ಇದ್ದಾರೆ. ಪ್ರವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹಾಡು ಕೇಳಿ ಎನರ್ಜಿ ಮತ್ತು ಪ್ರಶಾಂತ್ ಒಳ್ಳೊಳ್ಳೆ ಗೀತೆಗಳು, ಥ್ಯಾಂಕ್ ಯು ಸೋ ಮಚ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ನಾಗರತ್ನ ಅವರು. ಜೊತೆಯಲ್ಲಿ ಪುಟ್ಟರಾಜು ಎಂ ಪಿ ಅವರು ಹೊಸದುರ್ಗ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಎಫ್ ಎಂ ರೈನ್ಬೋ ಜೊತೆಯಲ್ಲಿ ನಾವು ಇದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗೆ ಇನ್ನಷ್ಟು ಇನ್ನು ಯಾವ್ಯಾವ ಅಡ್ವೆಂಚರಸ್ ಸ್ಪೋರ್ಟ್ಸ್ ಇದೆ ನಾವು ನೋಡೋಣ. ಬನ್ನಿ, ಈಗ ಐದನೇ ಸ್ಥಾನದಲ್ಲಿ ಇರೋವಂಥ ಸ್ಪೋರ್ಟ್ ಯಾವುದಪ್ಪ ಅಂತಂದರೆ ಬಿಗ್ ವೇವ್ ಸರ್ಫಿಂಗ್. 50 ಅಡಿ ಅಥವಾ ಅದಕ್ಕಿಂತಲೂ ಎತ್ತರದ ಒಂದು ದೊಡ್ಡ ದೊಡ್ಡ ಅಲೆಗಳು ಮನುಷ್ಯನ ಮೇಲೆ ಆಕ್ರಮಣಕಾರಿಯಾಗಿ ಬರುವಂಥ ಅಲೆಗಳ ಮೇಲೆ ಸರ್ಫ್ ಮಾಡೋದು ಒಂದು ಆ್ಯಡ್ವೆಂಚರ್. ಹೌದು, ವೇವ್ ಮಿಸ್ ಆಯಿತು ಅಂತಂದರೆ ಪ್ರಾಬ್ಲಮೇ, ಯಾಕೆಂದರೆ ವೇವ್ ಮನುಷ್ಯರನ್ನೇ ಮಿಸ್ ಮಾಡುವಂಥ ಕೆಪಾಸಿಟಿ ಇದೆ, ಇನ್ನಷ್ಟು ದೊಡ್ಡ ದೊಡ್ಡ ಅಲೆಗಳು ಮಿಸ್ ಮಾಡುವಂಥ ಕೆಪಾಸಿಟಿ ಇದೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕು ಬಿಗ್ ವೇವ್ ಸರ್ಫಿಂಗಲ್ಲಿ. ಜೊತೆಯಲ್ಲಿ ತುಂಬ ಒಂಥರ ಭಯಂಕರ ಅಂತ ಅನಿಸೋದು ಅಂದರೆ ಕೇವ್ ಡೈವಿಂಗ್, ನೀರಿನೊಳಗಿನ ಕತ್ತಲೆಯ ಗುಹೆಯೊಳಗೆ ಪ್ರವೇಶ ಅಂದರೆ ಭೂಮಿಯಲ್ಲಿರುವಂತಹ ನೀರಿನ ಒಳಗಡೆ ಇರುವಂತಹ ಗುಹೆಗಳಿಗೆ ಪ್ರವೇಶ. ತುಂಬ ಕಡಿದಾದ ದಾರಿ ಇರುತ್ತೆ, ತುಂಬ ನ್ಯಾರೋ ಆಗಿರುತ್ತೆ ಪ್ಯಾಸೇಜಸ್, ಜೊತೆಗೆ ಆಕ್ಸಿಜನ್ ಕೂಡ ತುಂಬ ಕಮ್ಮಿ ಇರುತ್ತೆ ಮತ್ತು ಹೊರಗೆ ಬರೋ ದಾರಿ ಕೂಡ ಕೆಲವೊಮ್ಮೆ ಮರೆತು ಹೋಗೋ ಸಾಧ್ಯತೆಗಳಿರುತ್ತೆ, ಗೊತ್ತಾಗದಿರೋ ಸಾಧ್ಯತೆಗಳಿರುತ್ತೆ, ಟ್ರಿಕ್ಕಿಯಾಗೂ ಕೂಡ ಇರುವಂತಹ ಸಾಧ್ಯತೆಗಳಿರುತ್ತೆ. ಇದು ಬರೀ ಸ್ವಿಮ್ಮಿಂಗ್ ಅಲ್ಲ, ಅಂಡರ್ ವಾಟರ್ ಮೇಜ್ ಅಂತಲೇ ಹೇಳಬಹುದು. ಆ ಒಂದು ಅಂಡರ್ ವಾಟರ್ ಮೇಜ್ ಈಸ್ ಆಲ್ಸೋ ಒಂದು ಆ್ಯಡ್ವೆಂಚರಸ್ ಸ್ಪೋರ್ಟ್, ತುಂಬ ಫೇಮಸ್ ಆಗಿರುವಂಥದ್ದು, ತುಂಬ ಡೇಂಜರಸ್ ಅಂತ ಕೂಡ ಹೇಳ್ಬೋದು. ಹಾಗೆ ಮೂರನೇ ಸ್ಥಾನದಲ್ಲಿ ಫ್ರೀ ಸೋಲೋ ಕ್ಲೈಂಬಿಂಗ್ ಅಂದರೆ ಹತ್ತೋದು, ಕ್ಲೈಂಬ್ ಮಾಡ್ತಾ ಇರೋದು, ಆದರೆ ರೋಪ್ ಇರೋದಿಲ್ಲ, ಏನು ಅಲ್ಲಿ ಹಾರ್ನೆಸ್ ಇರೋದಿಲ್ಲ, ಸೇಫ್ಟಿ ನೆಟ್ ಕೂಡ ಇರೋದಿಲ್ಲ. ಕೆಳಗಡೆ ನೋಡಿದ್ರೆ ತುಂಬ ಆಳವಾದ ಪ್ರಪಾತ ಇರುತ್ತೆ, ಹಾಗೆ ಕೈಯಲ್ಲಿ ಹತ್ಕೊಳ್ತಾ ಹೋಗೋದು ಅದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಅದು ಕೂಡ ಮೂರನೇ ಸ್ಥಾನದಲ್ಲಿದೆ. ಕೆಳಗೆ ನೋಡಿದ್ರೆ ಬಯಲು ಪ್ರದೇಶ ಇರುತ್ತೆ, ಮೇಲೆ ನೋಡಿದ್ರೆ ದೊಡ್ಡ ಒಂದು ಪೀಕ್ ಇರುತ್ತೆ, ಮಧ್ಯದಲ್ಲಿ ಧೈರ್ಯ ಮಾತ್ರ ನಿಮ್ಮ ಜೊತೆಯಲ್ಲಿರುತ್ತೆ. ಸೊ ಫ್ರೀ ಸೋಲೋ ಕ್ಲೈಂಬಿಂಗ್ ಕೂಡ ಒಂದು ಆ್ಯಡ್ವೆಂಚರಸ್ ಸ್ಪೋರ್ಟ್. ಇನ್ಯಾವುದಿದೆ ಎರಡು ಮತ್ತು ಮೊದಲನೇ ಸ್ಥಾನದಲ್ಲಿ ಹೇಳ್ತೀನಿ ಖಂಡಿತ. ನೀವು ಸಂದೇಶವನ್ನು ಕಳಿಸ್ಬೇಕು ಅಂತಂದರೆ 9480091013 ನೀವು ಸಂದೇಶವನ್ನು ಕಳಿಸ್ಬೋದು. ಕೇಳಿ ಮತ್ತೊಂದು ಗೀತೆ ಎಫ್ ಎಂ ರೈನ್ಬೋದಲ್ಲಿ.

ಒಂಥರ ಡಿಫ್ರೆಂಟ್ ಎನರ್ಜಿ ಕೊಡುವಂತಹ ಗೀತೆ ರಿಕ್ಕಿ ಚಿತ್ರದ ಈ ಗೀತೆ ಟಿಪ್ಪು ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸೊ ನಾವು ಮಾತಾಡ್ತಾ ಇದ್ದೀವಿ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಯಾವ ವಿಚಾರ ಆಗಲೇ ನಿಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ನಾವು ಮಾತಾಡ್ತಾ ಇದ್ದೀವಿ ಟಾಪ್ 10 ಅಡ್ವೆಂಚರಸ್ ಸ್ಪೋರ್ಟ್ಸ್ ಯಾವುದಿದೆ ಪ್ರಪಂಚದಲ್ಲಿ. 10 ಅಡ್ವೆಂಚರಸ್ ಸ್ಪೋರ್ಟ್ಸ್, ತುಂಬ ರಿಸ್ಕಿ ಆಗಿರೋಂಥ ಅಡ್ವೆಂಚರಸ್ ಸ್ಪೋರ್ಟ್ಸ್ ಯಾವುದಿದೆ ಅಂತ ಅದರಲ್ಲಿ ನಾವು ಮಾತಾಡಿದ್ವಿ. ವಾಲ್ಕಿನೋ ಬೋರ್ಡಿಂಗ್, ಎಕ್ಸ್ಟ್ರೀಮ್ ಐಸ್ ಕ್ಲೈಂಬಿಂಗ್, ಬುಲ್ ರೈಡಿಂಗ್, ಹೈಲೈನಿಂಗ್, ಜೊತೆಯಲ್ಲಿ ಫ್ರೀ ಡೈವಿಂಗ್, ಬಿಗ್ ವೇವ್, ಸರ್ಫಿಂಗ್, ಕೇವ್ ಡೈವಿಂಗ್ ಮತ್ತು ಫ್ರೀ ಸೋಲೋ ಕ್ಲೈಂಬಿಂಗ್, ಇಷ್ಟು ಸ್ಪೋರ್ಟ್ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಈಗ 2 ಮತ್ತು 1ನೇ ಸ್ಥಾನದಲ್ಲಿ ಯಾವ್ಯಾವುದಿದೆ ಎಲ್ಲರೂ ನೀವು ಕಾತರದಿಂದ ಕಾಯ್ತಾ ಇರಬಹುದು. 2ನೇ ಸ್ಥಾನದಲ್ಲಿ ಇರುವಂಥದ್ದು ಯಾವುದಪ್ಪ ಅಂತಂದರೆ ವಿಂಗ್ ಸೂಟ್ ಫ್ಲೈಯಿಂಗ್ ಅಂತ ಹೇಳಿ. ಇದು ಹೇಗೆ ಅಂತಂದರೆ ಹಕ್ಕಿಯ ರೀತಿಯಲ್ಲಿ ಗ್ಲೈಡ್ ಆಗೋದು ವಿಂಗ್ ಸೂಟ್ ಫ್ಲೈಯಿಂಗ್. ವಿಶೇಷ ವಿಂಗ್ ಸೂಟ್ಸ್ ಅಂತಂದರೆ ಹಕ್ಕಿಯ ಥರ ರೆಕ್ಕೆಯನ್ನು ಕಟ್ಕೊಂಡು ವಿಂಗ್ ಸೂಟ್ನ ಧರಿಸಿ ಪರ್ವತಗಳಿಂದ ಹಾಗೆ ಜಂಪ್ ಮಾಡೋದು, ಗಾಳಿಯಲ್ಲಿ ಹಾರುವಂತೆ ಗ್ಲೈಡ್ ಆಗೋದು ಈ ಒಂದು ವಿಂಗ್ ಸೂಟ್ ಫ್ಲೈಯಿಂಗ್. ಇದೊಂಥರ ಪಕ್ಷಿಯ ಥರನೇ ಕಾಣುತ್ತೆ, ಬರ್ಡ್ ಮೋಡಲ್ಲ, ಹ್ಯೂಮನ್ ವರ್ಷನ್ ಆಫ್ ಫ್ಲೈಯಿಂಗ್ ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ ತುಂಬ ಗ್ಲೈಡಿಂಗ್ ಕರೆಕ್ಟಾಗಿರಬೇಕು, ಯಾಕೆಂತಂದರೆ ಪರ್ವತಗಳ ಮಧ್ಯದಲ್ಲಿ ಹಾದು ಹೋಗೋದ್ರಿಂದ ಆ ಒಂದು ಮೂವ್ಮೆಂಟ್ ಇರ್ಬೋದು, ಟರ್ನಿಂಗ್ ರೇಡಿಯಸ್ ಇರ್ಬೋದು, ಇದೆಲ್ಲವೂ ಕರೆಕ್ಟಾಗಿ ನೋಡಬೇಕಾಗತ್ತೆ. ಅದು ಬಹಳ ಬಹಳ ಮುಖ್ಯ ವಿಂಗ್ ಸೂಟ್ ಫ್ಲೈಯಿಂಗ್. ಜೊತೆಯಲ್ಲಿ 1ನೇ ಸ್ಥಾನದಲ್ಲಿ ಇರೋದು ಯಾವುದಪ್ಪ ಅಂತಂದರೆ ಬೇಸ್ ಜಂಪಿಂಗ್. ಬೇಸ್ ಜಂಪಿಂಗ್ ಅಂತಂದರೆ ಏನು, ತುಂಬ ಸಿಂಪಲಾಗಿ ಹೇಳ್ಬೋದು ಅಂತಂದರೆ ಬಿಲ್ಡಿಂಗ್ ಇರ್ಬೋದು, ಆ್ಯಂಟೆನಾ, ಸ್ಪ್ಯಾನ್, ಭೂಮಿ, ಅರ್ತ್, ಈ ಎಲ್ಲ ಫಿಕ್ಸ್ಡ್ ಆಬ್ಜೆಕ್ಟ್ಗಳಿಂದ ಜಂಪ್ ಮಾಡೋದು. ಜೊತೆಗೆ ಕೆಲವು ಸಮಯದ ನಂತರ ಒಂದು ಪ್ಯಾರಾಶೂಟ್ನ ಓಪನ್ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ಥರದ ರಿಯಾಕ್ಷನ್ ಟೈಮ್ಗೆಲ್ಲ ಅವಕಾಶ ಇರೋದಿಲ್ಲ. ಅಯ್ಯೋ ತಪ್ಪಾಯಿತು ಅಂತ ತಿದ್ಕೊಳ್ಳೋಂಥ ಅವಕಾಶ ಕೂಡ ಇರೋದಿಲ್ಲ. ರಿಯಾಕ್ಷನ್ ಟೈಮ್, ಊಪ್ಸ್ ಅನ್ನೋ ಆಪ್ಷನ್ನೇ ಇಲ್ಲ ಇಲ್ಲಿ. ಸೊ ಬೇಸ್ ಜಂಪಿಂಗಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು, ಯಾಕೆ ಅಂತಂದರೆ ಪ್ಯಾರಾಶೂಟ್ನ ಆಪ್ರೇಟ್ ಮಾಡೋದಕ್ಕೆ ಸರಿಯಾಗಿ ಗೊತ್ತಿರಬೇಕು. ಇದು ಟಾಪ್ 1ನಲ್ಲಿ ಇರೋ ಅಂತಹ ಅಡ್ವೆಂಚರಸ್ ಸ್ಪೋರ್ಟ್ಸ್. ಸೊ ನಾವಿವಾಗ ನೋಡಿದ್ದೀವಿ 10 ಅಂದರೆ ಟಾಪ್ 10 ಯಾವ ಯಾವ ಅಡ್ವೆಂಚರಸ್ ಸ್ಪೋರ್ಟ್ಸ್ ಪ್ರಪಂಚದಲ್ಲಿ ಇದೆ ಅಂತ ಹೇಳಿ. ಸೊ ಗೈಸ್, ಅಡ್ವೆಂಚರ್ಸ್ ಅಂದರೆ ಎಕ್ಸೈಟ್ಮೆಂಟ್ ಒಂದೇ ಇಲ್ಲ, ಸೇಫ್ಟಿ ಕೂಡ ತುಂಬ ತುಂಬ ತುಂಬ ಮುಖ್ಯ ಆಗುತ್ತೆ ನಮಗೆ. ಅಡ್ವೆಂಚರ್ ಥ್ರಿಲ್ ಮಾತ್ರನೇ ಮುಖ್ಯ ಆಗೋದಿಲ್ಲ, ಸೇಫ್ಟಿನೂ ಅಷ್ಟೇ ಮುಖ್ಯ ಆಗುತ್ತೆ. ರಿಸ್ಕ್ ತಗೊಳ್ಳಿ, ಆದರೆ ಲೈಫ್ ಜೊತೆಗೆ ಖಂಡಿತ ಗ್ಯಾಂಬಲ್ ಮಾಡಬಾರ್ದು. ಯಾಕೆ ಅಂತಂದರೆ ಥ್ರಿಲ್ ಇರಬೇಕು, ಆದರೆ ಲೈಫ್ ಕೂಡ ಬೇಕೇ ಬೇಕು. ಸೊ ಹಾಗಾಗಿ ಯಾವುದೇ ಮಾಡಿದ್ರೂ ನೀವು ಈ ಒಂದು ಅಡ್ವೆಂಚರ್ ಸ್ಪೋರ್ಟ್ಸಲ್ಲಿ ಯಾವುದೇ ಒಂದು ಅಡ್ವೆಂಚರ್ ತೊಗೊಂಡ್ರೂ ಕೂಡ ಅದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರಿವಿರಬೇಕು. ಫಿಸಿಕಲ್ ಕಂಡೀಷನ್ ಮತ್ತು ಮೆಂಟಲ್ ಕಂಡೀಷನ್ ಸರಿಯಾಗಿರಬೇಕು, ಅದೆಲ್ಲ ಇತ್ತು ಅಂತಂದರೆ ಮಾತ್ರ, ಜೊತೆಗೆ ಸೇಫ್ಟಿ ಗೇರ್ಸ್ ಎಲ್ಲ ಮೆಜರ್ ಮಾಡಿ ಅದೆಲ್ಲ ಸರಿ ಇತ್ತು ನಿಮ್ಮ ಮನಸ್ಸಿಗೆ ಒಪ್ಪಿದ್ರೆ ಮಾತ್ರ ಅದಕ್ಕೆ ಹೋಗಬೇಕು. ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡೋದಕ್ಕೆ ಹೋಗಬಾರ್ದು. ಸೊ ಸೇಫ್ಟಿ ಅನ್ನೋದು ಅದರ ಜೀವ ಅನ್ನೋದು ಬಹಳ ಬಹಳ ಬಹಳ ಬಹಳ ಅಮೂಲ್ಯ. ಸೊ ಸುತ್ತಮುತ್ತ ಜನ ಇರ್ತಾರೆ, ನಂಬ್ಕೊಂಡಿರೋಂಥವ್ರು ಇರ್ತಾರೆ, ಪ್ರೀತಿ ಪಾತ್ರದವ್ರು ಇರ್ತಾರೆ, ಜೊತೆಗೆ ಸಮಾಜ ಎಲ್ಲ ನಮ್ಮನ್ನು ಗಮನಿಸ್ತಾ ಇರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಇರಬೇಕು. ಸೇಫ್ಟಿ ತುಂಬ ಮುಖ್ಯ ಆಗುತ್ತೆ, ಸೇಫಾಗೇ ಇದನ್ನೆಲ್ಲ ನೋಡಬೇಕು ಅಂತ ಹೇಳ್ತಾ ಮಾಹಿತಿ ಮನೋರಂಜನೆಗೆ ತುಂಬ ಧನ್ಯವಾದಗಳು ಅಂತ ಅಮೃತ ರಮೇಶ್ ಅವರು ಹೇಳ್ತಿದ್ದಾರೆ. ಜೊತೆಗೆ ಮೈಸೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ರಮ್ಯಾ ಅವರು. FM ರೈನ್ಬೋದಲ್ಲಿ ನಿಮ್ಮ ಜೊತೆಯಾಗಿದ್ದೀವಿ ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಸಾಂಗ್ಸ್ ಆ್ಯಂಡ್ ವಂಡರ್ಫುಲ್ ಸಾಂಗ್ಸ್ ಆ್ಯಂಡ್ ಎಕ್ಸಲೆಂಟ್ ಇನ್ಫಾರ್ಮೇಷನ್ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಘು ಅವರು ಹೇಳ್ತಾರೆ, ನಾವು ಹೀಗೆ ಮನೆ ಕಡೆಗೆ ಹೋಗ್ತಾ ಇದ್ದೀವಿ, ಕಾರ್ಯಕ್ರಮವನ್ನು ಕೇಳ್ತಾ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ FM ರೈನ್ಬೋ ಜೊತೆಯಾಗಿ ನಾವಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ಅವರು ತಾವರೆಕೆರೆ ಕೊಣಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ, FM ರೈನ್ಬೋ

ಅಲ್ಲಿ ನಿಮ್ಮ ಜೊತೆಯಲ್ಲಿ ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಕೂಡ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರುವಂಥ ಎಲ್ಲ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಇವತ್ತು ನಾವು ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ಟಾಪ್ 10 ಅಡ್ವೆಂಚರಸ್ ಸ್ಪೋರ್ಟ್ಸ್ನ ತಿಳ್ಕೊಂಡ್ವಿ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನೇ ಇತ್ತು ಅಂದರೆ 9408091013 ನೀವು ಸಂದೇಶವನ್ನು ಕಳಿಸಬಹುದು ಅಂತ ಹೇಳ್ತಾ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸೋಣ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳ್ತೀರಾ. ಅದಾದ ನಂತರ ಸಮುದ್ರ ಕನ್ನಡ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗತ್ತೆ ಎಫ್ ಎಂ ರೈನ್ಬೋದಲ್ಲಿ. ಸಂದೇಶವನ್ನು ಕಳಿಸಿರುವಂತಹ ಎಲ್ಲ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಕೇಳ್ತಾ ಇರಿ ಕನ್ನಡ ಕಾಮನವಿಲು ಎಫ್ ಎಂ ರೈನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ.
2: ಅಪ್ಪ ಸೂತ್ರಧಾರ ಕೇಳೋ ಕನಸ ಕಂಡಿರೆ.
1: ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
3: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
1: ಪಿತೃದೇವೋ ಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
2: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ.
1: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇನ್ನೇನು ಸಮಯ 7:35 ಆಗಲಿದೆ. ಈಗ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ. ಜನಕೇಂದ್ರಿತ ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ. ದೆಹಲಿ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಆರೋಪ. ಉನ್ನತ ಮಟ್ಟದ ಸಮಿತಿ ರಚಿಸಿದ ಸುಪ್ರೀಂಕೋರ್ಟ್. ಷರತ್ತುಗಳನ್ನು ಅಮೆರಿಕ ಈಡೇರಿಸುವವರೆಗೂ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ನಿರ್ಬಂಧ, ಇರಾನ್ ಸ್ಪಷ್ಟನೆ. 2025ರ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಪ್ರಕಟ. ಗಾಯತ್ರಿ ಗೋಪಿಚಂದ್ ಸೇರಿ 17 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ಘೋಷಣೆ. ವಾರ್ತೆಗಳ ವಿವರ. ಜನಕೇಂದ್ರಿತ ಮತ್ತು ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ ನೀಡಿದೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ಇಂದು ನಡೆದ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯಲ್ಲಿ ಸದಸ್ಯ ರಾಷ್ಟ್ರಗಳ ಸಚಿವರು, ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರು ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಮಾನವೀಯತೆ ಮೊದಲು ಎಂಬ ವಿಧಾನವನ್ನು ಅನುಸರಿಸಿ ಸುಸ್ಥಿರ ಭೂಮಿಯನ್ನು ನಿರ್ಮಿಸುವ ಕಡೆಗೆ ನೀತಿ, ತಂತ್ರಜ್ಞಾನ ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. 2005 ಮತ್ತು 2022 ನಡುವೆ ಭಾರತ ಮಾಲಿನ್ಯ ಹೊರಸೂಸುವಿಕೆಯ ತೀವ್ರತೆಯನ್ನು ಶೇಕಡ 37% ತಗ್ಗಿಸಿದೆ. ಭಾರತದ ಒಟ್ಟು ವಿದ್ಯುತ್ ಸಾಮರ್ಥ್ಯದ ಅರ್ಧಕ್ಕಿಂತ ಹೆಚ್ಚು ಈಗ ಶುದ್ಧ ಇಂಧನ ಮೂಲಗಳಿಂದಾಗಿದೆ ಎಂದು ಅವರು ತಿಳಿಸಿದರು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಮುಕ್ತ, ರಚನಾತ್ಮಕ ಮತ್ತು ಒಮ್ಮತ ಆಧಾರಿತ ಸಂವಾದ ನಡೆಸಲು ದೇಶ ಬದ್ಧವಾಗಿದೆ. ಎಲ್ಲಾ ಸದಸ್ಯ ರಾಷ್ಟ್ರಗಳ ದೃಷ್ಟಿಕೋನಗಳು ಮತ್ತು ಕೊಡುಗೆಗಳನ್ನು ಭಾರತ ಗೌರವಿಸುತ್ತಿದೆ ಎಂದು ಸಚಿವ ಭೂಪೇಂದ್ರ ಯಾದವ್ ಹೇಳಿದರು. ಇತ್ತೀಚೆಗೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಬಲಪ್ರಯೋಗದ ಆರೋಪಗಳನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ನಿವೃತ್ತ ಡಿಜಿಪಿ ಮತ್ತು ಸಿಬಿಐನ ಮಾಜಿ ನಿರ್ದೇಶಕರನ್ನು ಒಳಗೊಂಡ ಉನ್ನತ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಇಂದು ತಿಳಿಸಿದೆ. ಸಮಿತಿಯಲ್ಲಿ ಇರಬೇಕಾದ ಇತರ ಸದಸ್ಯರ ಕುರಿತು ವಿವಿಧ ಪಕ್ಷಗಳಿಂದ ಸಲಹೆಗಳನ್ನು ಸ್ವೀಕರಿಸಿದ ನಂತರ ಸಮಿತಿ ರಚಿಸುವ ಆದೇಶವನ್ನು ನಾಳೆ ನೀಡಲಾಗುವುದು ಎಂದು ನ್ಯಾಯಪೀಠ ತಿಳಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜೆ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ ಜುಲೈ 21ರಂದು ದೆಹಲಿಯಲ್ಲಿ ನಡೆದ ಸಂಸತ್ ಚಲೋ ಪ್ರತಿಭಟನೆಯ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದ ಹಿಂಸಾಚಾರದ ಕುರಿತು ಸಿಸಿಟಿವಿ ಮತ್ತು ವಿಡಿಯೋ ದೃಶ್ಯಾವಳಿಗಳನ್ನು ಪರಿಶೀಲನೆಗಾಗಿ ಸಮಿತಿಗೆ ಹಸ್ತಾಂತರಿಸುವಂತೆ ನಿರ್ದೇಶಿಸಿದೆ. ದೇಶದಲ್ಲಿ 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಷ್ಟಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನ ಈಡೇರಿದೆ. ಅಲ್ಲದೆ ಈಗ ಸರ್ಕಾರ ಹೆಚ್ಚುವರಿಯಾಗಿ 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಜಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಕೃಷಿ, ರೈತ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ರಾಜಸ್ಥಾನದ ಬರಾನ್ನಲ್ಲಿ ಇಂದು 1,258 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಸ್ವಯಂ ಉದ್ಯೋಗವನ್ನು ಬೆಂಬಲಿಸಲು ಮಹಿಳೆಯರಿಗೆ ಇದುವರೆಗೆ 13,461 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಗ್ರಾಮೀಣ ಪ್ರದೇಶದ ಬಡ ಕುಟುಂಬಗಳು ತಮ್ಮದೇ ಸ್ವಂತ ಮನೆಯನ್ನು ಹೊಂದಲು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಪರಿಚಯಿಸಲಾಗಿದೆ. ಪರಿಷ್ಕೃತ ನಿಬಂಧನೆಗಳ ಅಡಿಯಲ್ಲಿ ದ್ವಿಚಕ್ರ ವಾಹನ ಹೊಂದಿರುವ ಮಹಿಳೆಯರು ಮತ್ತು ಮಾಸಿಕ 15,000 ರೂಪಾಯಿ ಗಳಿಸುವವರು ಸಹ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಅಲ್ಲದೆ ನೀರಾವರಿ ಅಲ್ಲದ 5 ಎಕರೆ ಭೂಮಿ ಅಥವಾ 2.5 ಎಕರೆ ನೀರಾವರಿ ಭೂಮಿ ಹೊಂದಿರುವ ರೈತರು ಸಹ ಮನೆ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ವಿವರಿಸಿದ್ದಾರೆ. ಯುದ್ಧದ ವಿಕಸನಗೊಳ್ಳುತ್ತಿರುವ ಸ್ವರೂಪವು ಸಶಸ್ತ್ರ ಪಡೆಗಳಿಗೆ ಉದಯೋನ್ಮುಖ ತಂತ್ರಜ್ಞಾನಗಳ ತ್ವರಿತ ಹೊಂದಾಣಿಕೆ ಮತ್ತು ಏಕೀಕರಣವನ್ನು ಕಡ್ಡಾಯಗೊಳಿಸಿದೆ ಎಂದು ಭಾರತೀಯ ಸೇನಾ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ಸೇನೆ ಆಯೋಜಿಸಿದ್ದ ಕಣ್ಗಾವಲು ಮತ್ತು ಎಲೆಕ್ಟ್ರೋ ಆಪ್ಟಿಕ್ಸ್ ಕುರಿತ ಸಂವಾದ ಉದ್ದೇಶಿಸಿ ಮಾತನಾಡಿದ ಅವರು, ಯುದ್ಧವು ವಿಶೇಷವಾಗಿ 2020ರಿಂದ ತ್ವರಿತ ಮತ್ತು ತೀವ್ರ ರೂಪಾಂತರಕ್ಕೆ ಒಳಗಾಗಿದೆ ಎಂದರು. ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಗುಜರಾತ್ಗೆ ನೂತನ ರಾಜ್ಯ ಉಸ್ತುವಾರಿಗಳನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ನೇಮಿಸಿದ್ದಾರೆ. ವಿನೋದ್ ತಾವಡೆ ಅವರನ್ನು ಉತ್ತರ ಪ್ರದೇಶದ ಉಸ್ತುವಾರಿಯಾಗಿ ಹಾಗೂ ಜಗದೀಶ್ ಈಶ್ವರಭಾಯಿ ಅವರನ್ನು ಸಹ ಪ್ರಭಾರಿಯಾಗಿ ನೇಮಿಸಲಾಗಿದೆ. ಡಾ ಸತೀಶ್ ಪೂನಿಯಾ ಅವರನ್ನು ಪಂಜಾಬ್ನ ಉಸ್ತುವಾರಿಯಾಗಿ ಹಾಗೂ ತರುಣ್ ಚುಗ್ ಅವರನ್ನು ಗುಜರಾತ್ನ ಉಸ್ತುವಾರಿಯಾಗಿ ನೇಮಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದೊಂದಿಗೆ ಸಹಿ ಮಾಡಲಾದ 14 ಅಂಶಗಳ ತಿಳುವಳಿಕೆ ಒಪ್ಪಂದದ ಎಲ್ಲಾ ಷರತ್ತುಗಳನ್ನು ಸಂಪೂರ್ಣವಾಗಿ ಈಡೇರಿಸುವವರೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರವನ್ನು ನಿರ್ಬಂಧಿಸಲಾಗುವುದು ಎಂದು ಇರಾನ್ ಸ್ಪಷ್ಟಪಡಿಸಿದೆ. ತನ್ನ ಮೇಲಿನ ವಿದೇಶಿ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ಹಿಂಪಡೆಯಬೇಕು ಹಾಗೂ ಮಿಲಿಟರಿ ಕಾರ್ಯಾಚರಣೆಗಳನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಇರಾನ್ ಷರತ್ತು ವಿಧಿಸಿದೆ. ಈ ಷರತ್ತುಗಳು ಈಡೇರಿದರೆ ಮಾತ್ರ ಜಲಸಂಧಿಯನ್ನು ಮುಕ್ತಗೊಳಿಸುವುದಾಗಿ ಇರಾನ್ ತಿಳಿಸಿದೆ. ನವದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂಗೆ ಅಗೌರವ ತೋರಿದ್ದಕ್ಕಾಗಿ ಬಿಜೆಪಿ ಇಂದು ಕಾಂಗ್ರೆಸ್ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡಿದೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ವಕ್ತಾರ ರವಿಶಂಕರ್ ಪ್ರಸಾದ್, ರಾಷ್ಟೀಯ ಗೀತೆಯನ್ನು ಗೌರವಿಸಲು ಸಾಧ್ಯವಾಗದಿದ್ದಾಗ ಸ್ವಾತಂತ್ರ್ಯ ಚಳವಳಿಯ ರಕ್ಷಕರಾಗಿ ಏಕಸ್ವಾಮ್ಯವನ್ನು ಪ್ರತಿಪಾದಿಸುವುದನ್ನು ಕಾಂಗ್ರೆಸ್ ಪಕ್ಷ ನಿಲ್ಲಿಸಬೇಕು ಎಂದು ಹೇಳಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI ದೇಶಾದ್ಯಂತ ಶಾಲಾ ಮಕ್ಕಳಿಗೆ 2 ಕೋಟಿಗೂ ಹೆಚ್ಚು ಬಯೋಮೆಟ್ರಿಕ್ ನವೀಕರಣಗಳನ್ನು ಪೂರ್ಣಗೊಳಿಸುವ ಮೂಲಕ ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣಗಳಿಗಾಗಿ ತನ್ನ ರಾಷ್ಟ್ರವ್ಯಾಪಿ ಅಭಿಯಾನದಲ್ಲಿ ಪ್ರಮುಖ ಮೈಲುಗಲ್ಲು ಸಾಧಿಸಿದೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಸಲಾದ ವಿಶೇಷ ಅಭಿಯಾನ ಈಗ 1,56,000ಕ್ಕೂ ಹೆಚ್ಚು ಶಾಲೆಗಳನ್ನು ಒಳಗೊಂಡಿದೆ. ಶಾಲಾ ಮಕ್ಕಳು ತಮ್ಮ ಆಧಾರ್ ಬಯೋಮೆಟ್ರಿಕ್ ಅನ್ನು ಪೂರ್ಣಗೊಳಿಸಲು ಇದು ಅನುವು ಮಾಡಿಕೊಡುತ್ತದೆ. ಜೈಲಿನಲ್ಲಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಮುಂದಿನ ಕೆಲವು ದಿನಗಳಲ್ಲಿ ಸಮಗ್ರ ವೈದ್ಯಕೀಯ ಪರೀಕ್ಷೆಗಾಗಿ ಇಸ್ಲಾಮಾಬಾದ್ನ ಶಿಫಾ ಅಂತಾರಾಷ್ಟೀಯ ಆಸ್ಪತ್ರೆಗೆ ವರ್ಗಾಯಿಸುವಂತೆ

ಪಾಕಿಸ್ತಾನ ಸುಪ್ರೀಂಕೋರ್ಟ್ ಇಂದು ಅಧಿಕಾರಿಗಳಿಗೆ ಆದೇಶಿಸಿದೆ. ಕೇಂದ್ರ ಸರ್ಕಾರ 2025 ರಾಷ್ಟೀಯ ಕ್ರೀಡಾ ಪ್ರಶಸ್ತಿಗಳನ್ನು ಘೋಷಿಸಿದೆ. ಮಹಿಳಾ ಬ್ಯಾಡ್ಮಿಂಟನ್ ಡಬಲ್ಸ್ ಜೋಡಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಒಟ್ಟು 17 ಕ್ರೀಡಾಪಟುಗಳಿಗೆ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಅರ್ಜುನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಹಿರಿಯ ಫುಟ್ಬಾಲ್ ಆಟಗಾರ ಇಸಯ್ಯ ಅರುಮೈನಾ ಯಗಂ ಅವರಿಗೆ ಜೀವಮಾನದ ಸಾಧನೆಗಾಗಿ ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಅಥ್ಲೆಟಿಕ್ಸ್ ತರಬೇತುದಾರ ಪರ್ವೀನ್ ಸಿಂಗ್, ಬಾಕ್ಸಿಂಗ್ ತರಬೇತುದಾರ ಚೋಟೆಲಾಲ್ ಯಾದವ್ ಮತ್ತು ಶೂಟಿಂಗ್ ತರಬೇತುದಾರರಾದ ನೇಹಾ ನಂದಕುಮಾರ್ ಚೌಹಾಣ್ ಅವರು ದ್ರೋಣಾಚಾರ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದೇ ವೇಳೆ ಪುಣೆಯ ಆರ್ಮಿ ಪ್ಯಾರಾಲಿಂಪಿಕ್ ನೋಡ್ಗೆ ರಾಷ್ಟೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದು ಕೇಂದ್ರ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಶ್ರೀಲಂಕಾ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತದ ವಿರುದ್ಧದ ಸರಣಿಯ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನದ ಆಟದ ಅಂತ್ಯಕ್ಕೆ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 4 ವಿಕೆಟ್ ನಷ್ಟಕ್ಕೆ 84 ರನ್ ಗಳಿಸಿದೆ. ಈ ಮೂಲಕ 288 ರನ್ಗಳ ಹಿನ್ನಡೆಯಲ್ಲಿದೆ. ಅಂತಿಮ ದಿನದಾಟ ನಾಳೆ ಮುಂದುವರೆಯಲಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 284 ರನ್ ಗಳಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ಹಾಗೂ 2ನೇ ಇನ್ನಿಂಗ್ಸ್ನಲ್ಲಿ 193 ರನ್ ಗಳಿಸಿದೆ. ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನದಂದು ವಿಕೆಟ್ ಕೀಪರ್ ಮತ್ತು ಬ್ಯಾಟರ್ ರಿಷಭ್ ಪಂತ್ ಟೆಸ್ಟ್ ಕ್ರಿಕೆಟ್ನಲ್ಲಿ 100 ಸಿಕ್ಸರ್ಗಳನ್ನು ಸಿಡಿಸಿದ ಮೊದಲ ಭಾರತೀಯ ಮತ್ತು ವಿಶ್ವದ 4ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಉನ್ನತಿ ಹೂಡಾ ಅವರು ಮ್ಯಾನ್ಮಾರ್ನ ಥೇಟ್ ತುಜಾರ್ ಅವರನ್ನು ನೇರ ಸೆಟ್ಗಳಿಂದ ಸೋಲಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿಗೆ ಮುನ್ನಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಜನಕೇಂದ್ರಿತ ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ. ದೆಹಲಿ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಆರೋಪ, ಉನ್ನತ ಮಟ್ಟದ ಸಮಿತಿ ರಚಿಸಿದ ಸುಪ್ರೀಂಕೋರ್ಟ್. ಷರತ್ತುಗಳನ್ನು ಅಮೆರಿಕ ಈಡೇರಿಸುವವರೆಗೂ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ನಿರ್ಬಂಧ, ಇರಾನ್ ಸ್ಪಷ್ಟನೆ. ಹಾಗೂ 2025 ರಾಷ್ಟೀಯ ಕ್ರೀಡಾ ಪ್ರಶಸ್ತಿ ಪ್ರಕಟ, ಗಾಯತ್ರಿ ಗೋಪಿಚಂದ್ ಸೇರಿ 17 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಗಂಟೆಗೆ. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ವತಿಯಿಂದ ಜುಗ್ ಜುಗ್ ಜಿಯೋ ಅಭಿಯಾನ ಅಂಗಾಂಗದಾನ ಜೀವದಾನ ಕುರಿತ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಅರುಣ್ ಕುಮಾರ್ ಡಿಪಿ, ಉಪನಿರ್ದೇಶಕರು ರಾಜ್ಯ ಅಂಗಾಂಗದಾನ ಮತ್ತು ಅಂಗಾಂಶ ಕಸಿ ಸಂಸ್ಥೆ. ಚರ್ಚೆಯನ್ನು ನಡೆಸಿಕೊಡಲಿದ್ದಾರೆ ನಾರಾಯಣ ಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿ ಜುಗ್ ಜುಗ್ ಜಿಯೋ ಅಂಗಾಂಗದಾನ ಜಾಗೃತಿ ಅಭಿಯಾನ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ರಾಜ್ಯ ಅಂಗಾಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಸೋಟೋ ಉಪನಿರ್ದೇಶಕರು ಹಾಗೂ ಕಾರ್ಯಕ್ರಮ ಅಧಿಕಾರಿಗಳು ಆದ ಡಾಕ್ಟರ್ ಅರುಣ್ ಕುಮಾರ್ ಡಿಪಿ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ಕಾರ
2: ಸರ್. ಈ ವೈದ್ಯಕೀಯ ಜಗತ್ತಿನಲ್ಲಿ ಅಂಗಾಂಗದಾನ ತುಂಬಾ ಮಹತ್ವದ್ದು ಅಂತ ಹೇಳಲಾಗುತ್ತೆ. ಇದು ಅಷ್ಟು ಮಹತ್ವ ಪಡೆದಿರೋದು ಏಕಾಗಿ, ಮತ್ತು ಈ ಅಂಗಾಂಗ ದಾನವನ್ನು ಯಾರು ಮಾಡಬಹುದು, ಹೇಗೆ ಮಾಡಬಹುದು, ಈ ಪ್ರಕ್ರಿಯೆ ಬಗ್ಗೆ ವಿವರ ಕೊಡಬಹುದಾ ಅಂತ ತಾವು?
3: ಖಂಡಿತವಾಗಿ. ಮೊದಲನೇದಾಗಿ ನಾನು ಕೇಳುಗರಿಗೆ ನಮಸ್ಕಾರ ಹೇಳ್ತಾ ಪ್ರಾರಂಭಿಸ್ತೇನೆ. ಈ ಅಂಗಾಂಗ ದಾನ ಅನ್ನೋದು ಒಂದು ಜೀವ ಉಳಿಸುವಂತಹ ಒಂದು ದಾನ. ಯಾಕೆಂತ ಅಂದರೆ ಕೆಲವರಿಗೆ ಅಂಗವೈಫಲ್ಯ ಉಂಟಾಗ್ತದೆ, ಅಂದರೆ ನಾವು ಕೇಳಿರ್ಬೋದು ಕಿಡ್ನಿ ಫೇಲ್ಯೂರ್, ಲಿವರ್ ಫೇಲ್ಯೂರ್ ಅಂತ ಕೇಳಿರ್ತೀವಿ. ಸೊ ಇದು ಒಂದು ಅಂತಿಮ ಹಂತದಲ್ಲಿ ಇರ್ತಾರೆ. ಇದಕ್ಕೆ ಯಾವುದೇ ಔಷಧಿಗಳಿಂದ ಚಿಕಿತ್ಸೆ ಕೊಡೋಕ್ಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಅಂಗನೇ ಬದಲಾಯಿಸಬೇಕಾಗ್ತದೆ, ಅದನ್ನು ನಾವು ಕಸಿ ಮಾಡಬೇಕಾಗ್ತದೆ. ಸೊ ಇದನ್ನು ನಾವು ಅಂಗದಾನ ಅಂತೀವಿ. ದಾನ ಮಾಡಿದವ್ರಿಗೆ ನಾವು ಅಂಗದಾನಿಗಳಂತ ನಾವು ಕರಿತೀವಿ. ಸೊ ಇದರೊಳಗಡೆ ಎರಡು ರೀತಿ ಇದೆ. ಒಂದು, ಜೀವಂತವಾಗಿರೋರು ಕೂಡ ದಾನ ಮಾಡ್ಬೋದು, ಹಾಗೆಯೇ ಮಿದುಳು ನಿಷ್ಕ್ರಿಯ ಅಂದರೆ ಮಿದುಳು ಮರಣ ಹೊಂದಿದವರು ಕೂಡ ಅಂಗಾಂಗ ದಾನ ಮಾಡ್ಬೋದು. ಈ ಜೀವಂತ ದಾನಿಗಳಂತಂದರೆ ಅವರಲ್ಲಿ ಉದಾಹರಣೆಗೆ ಮನುಷ್ಯನಲ್ಲಿ ಎರಡು ಕಿಡ್ನಿ,

0: ಇರ್ತದೆ. ಒಂದು ಕಿಡ್ನಿ ದಾನ ಮಾಡಿದರೆ ಅವರು ಜೀವಂತವಾಗಿ ಉಳಿಬೋದು, ಇನ್ನೊಬ್ರಿಗೂ ಕೂಡ ದಾನ ಮಾಡಬಹುದು. ಎರಡನೇದು ಒಂದು ಲಿವರ್, ಯಕೃತ್ ಅಂತ ಏನು ಕರಿತೀವಿ, ಅದರದ್ದು ಒಂದು ಭಾಗನ ಕೂಡ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಇವೆರಡನ್ನ ಜೀವ ಇರುವವರು ದಾನ ಮಾಡಬಹುದು.
1: ಜೀವಂತ ಇರುವ ವ್ಯಕ್ತಿಗೆ ಯಾವುದೇ ಹಾನಿ ಆಗೋದಿಲ್ಲ?
0: ಹಾನಿ ಆಗೋದಿಲ್ಲ ಅಂದ್ರೆ ಅವರು ಕಂಡೀಷನ್ಸ್ ಎಲ್ಲ ಚೆಕ್ ಮಾಡಿ ಅವರು ಉತ್ತಮ ಸ್ಥಿತಿಲಿದ್ದಾರೆ, ದಾನ ಮಾಡಬಹುದು ಅಂತ ವೈದ್ಯಕೀಯವಾಗಿ ದೃಢಪಟ್ಟ ನಂತರನೇ ಅವ್ರಿಗೆ ಅಂಗಾಂಗ ದಾನ ಮಾಡಿಸ್ತಾರೆ. ಸೊ ಇದು ಒಂದು ಅದು. ಇದನ್ನ ಮಾಡಬೇಕಾದ್ರೆ ಕಾನೂನಲ್ಲಿ ಕೆಲವು ನಿಯಮಗಳಿರ್ತದೆ. ಏನು ನಿಯಮ ಅಂತಂದ್ರೆ, ಈಗ ಜೀವಂತ ದಾನ ಮಾಡೋರು 18 ವರ್ಷದ ಮೇಲ್ಪಟ್ಟಿರಬೇಕು, ಅಂದ್ರೆ ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ, ಅವರು ಮೇಲ್ಪಟ್ಟಿರಬೇಕು. ಹತ್ತಿರದ ಸಂಬಂಧಿಗಳು ಇರಬೇಕು. ಹತ್ತಿರದ ಸಂಬಂಧಿಗಳು ಅಂದ್ರೆ ತಂದೆ ತಾಯಿ ಸಹೋದರ ಸಹೋದರಿ ಅಜ್ಜ ಅಜ್ಜಿ
1: ಕುಟುಂಬದ
0: ಸದಸ್ಯರು ಅಂತಂದ್ರೆ ಹತ್ತಿರದ, ಅದು ಡೆಫಿನೇಷನ್ ಇದೆ ಕಾನೂನಲ್ಲಿ, ಇದಕ್ಕೆ ಒಂದು ವ್ಯಾಖ್ಯಾನ ಇದೆ. ನಂತರ ದೂರದ ಸಂಬಂಧಿಗಳಿರ್ಬೋದು ಅಥವಾ ಪ್ರೀತಿ ಬಾಂಧವ್ಯದಿಂದ ದಾನ ಮಾಡೋರು ಇರ್ತಾರೆ, ಸಂಬಂಧಿಗಳು ಅಲ್ದಿದ್ರು ಕೂಡ ಮಾಡೋರು ಇರ್ತಾರೆ. ಸೊ ಅಂತ ದಾನಿಗಳಿದ್ದಾಗ ಅದನ್ನ ಪರಿಶೀಲನೆ ಮಾಡೋದಕ್ಕೆ, ಇದು ಯಾವುದೇ ವ್ಯವಹಾರ ಅಥವಾ ಕಮರ್ಷಿಯಲ್ ಡೀಲಿಂಗ್ಸ್ ಇಲ್ಲ, ವಾಣಿಜ್ಯಾತ್ಮಕ ಅಲ್ಲ ಅಂತ ತೀರ್ಮಾನ ಮಾಡೋದಕ್ಕೆ ಒಂದು ಸ್ಟೇಟ್ ಆಥರೈಸೇಷನ್ ಕಮಿಟಿ ಅಂತ ಇರ್ತದೆ. ಆ ಕಮಿಟಿ ಮುಂದೆ ಪರಿಶೀಲನೆ ಮಾಡ್ತಾರೆ, ಆ ಕಮಿಟಿಯವರು ಒಪ್ಪಿದ ನಂತರ ಇದಕ್ಕೆ ಅವಕಾಶ ಉಂಟು. ಸೊ ಇದು ಜೀವಂತ ಅಂಗದಾನದ ಒಂದು ವ್ಯವಸ್ಥೆ. ಇನ್ನೊಂದು ಮೆದುಳು ನಿಷ್ಕ್ರಿಯಗೊಂಡ ನಂತರ, ಅಂದ್ರೆ ನಾವು ನೋಡಿರ್ಬೋದು ICUನಲ್ಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ತದೆ ಅಥವಾ ಸ್ಟ್ರೋಕ್ ಆಗಿ ಇಂಟರ್ಕ್ರೇನಿಯಲ್ ಬ್ಲೀಡ್ ಆಗಿ ಬ್ರೈನ್ ಹೆಮರೇಜ್ ಅಂತ ಕರಿತೀವಿ. ಸೊ ಇಂಥ ಸ್ಥಿತಿನಲ್ಲಿ ಕೂಡ ಅದು ಮೆದುಳು ನಿಷ್ಕ್ರಿಯ ಆಗ್ತದೆ. ನಿಷ್ಕ್ರಿಯ ಅಂತ ಅಂದ್ರೆ ಪರ್ಮನೆಂಟ್ಲಿ ಆಲ್ ಫಂಕ್ಷನ್ಸ್ ಆಫ್ ಬ್ರೈನ್ ಆರ್ ಇರಿವರ್ಸಿಬಲ್, ಸ್ಥಗಿತ ಆಗ್ಬಿಟ್ಟಿರ್ತದೆ. ಸೊ ಇದು ಬರೀ ಯಂತ್ರದ ಮುಖಾಂತರ ಆ ಮನುಷ್ಯ ಉಸಿರಾಡ್ತಾ ಇರ್ತಾನೆ, ಔಷಧಿಗಳ ಮುಖಾಂತರ ಹಾರ್ಟ್ ಬೀಟು ರಕ್ತ ಚಲನೆ ಆಗ್ತಾ ಇರ್ತದೆ. ಆದರೆ ಔಷಧಿನ ತೆಗೆದ್ರೆ ಯಂತ್ರಗಳನ್ನ ತೆಗೆದ್ರೆ ಮರಣ ಹೊಂದೋದು ನಿಶ್ಚಿತ.
1: ಸೊ ಸಾಮಾನ್ಯ ಸ್ಥಿತಿಗೆ ವಾಪಸ್ ಬರೋಕ್ ಸಾಧ್ಯವೇ ಇಲ್ಲ
0: ಸಂದರ್ಭದಲ್ಲಿ, ಇಂತಹ ಸಂದರ್ಭದಲ್ಲಿ ದಾನ ಮಾಡಬಹುದು. ಇದಕ್ಕೂ ಕೂಡ ಕಾನೂನಲ್ಲಿ ಕೆಲವು ನಿಯಮಗಳಿದೆ. ಈ ಮಿದುಳು ನಿಷ್ಕ್ರಿಯ ಆಗಿದೆ ಅನ್ನೋದನ್ನ 4 ತಂಡದ ವೈದ್ಯರ ಮಂಡಳಿ ಇರುತ್ತದೆ. ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಕೂಡ ಒಂದು ವೈದ್ಯಕೀಯ ಮಂಡಳಿ ಇರ್ತದೆ, ಅದು ಸರ್ಕಾರನೇ ಅನುಮತಿ ಕೊಟ್ಟಿರ್ತದೆ. ಸೊ ಈ ವೈದ್ಯರುಗಳೇ ಮೆದುಳು ನಿಷ್ಕ್ರಿಯ ಆಗಿದೆಯೋ ಇಲ್ವೋ ಅಂತ ಪರಿಶೀಲನೆ ಮಾಡ್ತಾರೆ,
1: ದೃಢೀಕರಿಸಬೇಕು.
0: ಅದು ಒಮ್ಮೆ ಮಾಡಲ್ಲ, 2 ಬಾರಿ ಮಾಡ್ತಾರೆ, ಅಂದ್ರೆ 6 ಗಂಟೆಗಳ ಅಂತರದಲ್ಲಿ 2 ಬಾರಿ ಮಾಡಿ ಅದರ ನಂತರ ಅದನ್ನ ಡಿಕ್ಲೇರ್ ಮಾಡ್ತಾರೆ. ಇದು ಕಾನೂನಲ್ಲಿ ಇದನ್ನ ಸಾವು ಅಂತಾನೆ ಪರಿಗಣಿಸಲಾಗ್ತದೆ. ಅಂದ್ರೆ ಮೆದುಳು ನಿಷ್ಕ್ರಿಯ ಆಗಿದೆ ಅಂತ 2ನೇ ಬಾರಿ ಏನು ಡಿಕ್ಲೇರ್ ಮಾಡ್ತಾರೆ, ಕೆಲವು ಟೆಸ್ಟ್ಗಳು ಮಾಡ್ತಾರೆ, ಆ ಟೆಸ್ಟ್ಗಳ ಅವರಿಗೆಲ್ಲ ನೆಗೆಟಿವ್ ರಿಸಲ್ಟ್ಸ್ ಬಂದಾಗ ಅದನ್ನ ಡೆತ್ ಅಂತ ಕರೀತಾರೆ. ಸೊ ಇಂಥ ಮಂಡಳಿಯವರು ದೃಢೀಕರಿಸಿದ ನಂತರ ಅಂಗಾಂಗದಾನದ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಅಂದ್ರೆ ಮೊದಲು ಅವರು ಬಂಧುಗಳಿಗೆ ಹೇಳ್ತಾರೆ, ರಿಲೇಟಿವ್ಸ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಮೆದುಳು ನಿಷ್ಕ್ರಿಯ ಆಗಿದೆ ಅಂತ. ಆ ನಂತರ ಅದೇ ಆಸ್ಪತ್ರೆಯಲ್ಲಿ ಈ ಗ್ರೀಫ್ ಕೌನ್ಸಿಲರ್ಸ್ ಅಂತ ಕರಿತೀವಿ ನಾವು, ದುಃಖದ ಸಮಯದಲ್ಲಿ ನಾವು ನೋಡಿದಾಗ ಎಷ್ಟೋ ಜನ ರಿಲೇಟಿವ್ಸ್ ತಂದೆ ತಾಯಿಗಳು ತಮ್ಮ ಮಗ ಮಗಳು ಅಥವಾ ಬಂದು ತೀರೋಗಿದ್ರೂ ಕೂಡ ಅಂಥ ಸಂದರ್ಭದಲ್ಲಿ ಅಂಥ ದುಃಖದ ಸಮಯದಲ್ಲೂ ಕೂಡ ದಾನ ಮಾಡೋಂಥ ಶ್ರೇಷ್ಠ ದಾನಿಗಳಿದ್ದಾರೆ. ಆ ಸಮಯದಲ್ಲಿ ಅವ್ರಿಗೆ ಜ್ಞಾಪಿಸಬೇಕಾಗ್ತದೆ ಅಥವಾ ಒಂದು ಕೌನ್ಸಿಲಿಂಗ್ ಮಾಡಬೇಕಾಗ್ತದೆ. ಸೊ ಇದಕ್ಕೆ ಕೌನ್ಸಿಲಿಂಗ್ ಮಾಡ್ತಾರೆ, ಒಂದು ಬ್ರೈನ್ ಡೆತ್ ಡಿಕ್ಲರೇಷನ್ ಆಗ್ತದೆ, ರಿಲೇಟಿವ್ಸ್ಗೆ ಹೇಳ್ತಾರೆ, ಆ ನಂತರ ಕೌನ್ಸಿಲರ್ಸು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಆ ನಂತರ ಅವರು ಒಪ್ಪಿಗೆ ಕೊಟ್ಟರೆ ವಿಡಿಯೋ ಮುಖಾಂತರ ಒಪ್ಪಿಗೆ ತಗೋತಾರೆ, ಯಾಕಂತಂದ್ರೆ 4 ದಿವಸ ಕಾನೂನಲ್ಲಿ ಹೆಂಗೆ ತಗೊಂಡ್ರು ಅಂತಾಗ ಅದು ವಿಡಿಯೋ ಮುಖಾಂತರ ದಾಖಲೆ ತಗೋತಾರೆ. ಇನ್ನೊಂದು ಫಾರಂ ನಂಬರ್ 7, 8, 9, 10 ಅಂತ ಈ 4 ಥರದ ಒಂದು ಫಾರಮ್ಸ್ ಇರ್ತದೆ, ಈ ಫಾರಮ್ಸ್ಗೆ ಪಡೆದು ಸಹಿ ಹಾಕ್ತಾರೆ. ಕೆಲವೊಮ್ಮೆ ಪ್ರಕರಣಗಳೇನಾಗಿರ್ತದೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂದರೆ ಮೆಡಿಕಲ್ ಲೀಗಲ್ ಕೇಸ್ ಅಂತ ಕರಿತೀವಿ, ವೈದ್ಯರಿಗೂ ಪೊಲೀಸರಿಗೂ ಸಂಬಂಧ ಇರತಕ್ಕಂತಹ ಪ್ರಕರಣಗಳಿವು. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಅಂಗಗಳನ್ನ ತೆಗೆದುಕೊಂಡ ಮೇಲೆ ಪೋಸ್ಟ್ ಮಾರ್ಟಮ್ನು ಅಲ್ಲೇ ಮಾಡೋದಕ್ಕೆ ಪೊಲೀಸ್ ಅವರು NOC ಕೊಡಬೇಕಾಗ್ತದೆ. ಸೊ ಇದು ಈ ವ್ಯವಸ್ಥೆನೂ ಕೂಡ ಸರ್ಕಾರದಿಂದ ಮಾಡಿದ್ದೀವಿ. ಒಂದು ಎಲ್ಲ ಪೊಲೀಸ್ಗೆ ನೋಡಲ್ ಅಧಿಕಾರಿಗಳನ್ನ ಮಾಡಿದ್ದೀವಿ ಒಂದೊಂದು ಜಿಲ್ಲೆಗೆ. ಸೊ ಅವರು ಇಂಥ ಸಂದರ್ಭ ಬಂದಾಗ ಪ್ರಾಮುಖ್ಯತೆಯಿಂದ ಆದ್ಯತೆ ಮೇರೆಗೆ, ಯಾಕಂತಂದರೆ ಒಂದು ಅಂಗ ನಿಷ್ಕ್ರಿಯಗೊಂಡ ನಂತರ ಅದನ್ನು ಈ ಉಳಿದ ಅಂಗಗಳನ್ನೆಲ್ಲ ಉಳಿಸ್ಕೋಬೇಕು ಅಂತ ಕರ್ತವ್ಯ ನಮ್ಮದು. ಸೊ ಇದು ಟೈಮ್ ಜಾಸ್ತಿ ಇರೋದಿಲ್ಲ.
1: ಎಷ್ಟಿರುತ್ತೆ ಸರ್?
0: ಒಂದೊಂದು ಅಂಗಕ್ಕೆ ಒಂದೊಂದು ಟೈಮ್ ಇರ್ತದೆ. ಉದಾಹರಣೆಗೆ ಹಾರ್ಟು ಲಂಗ್ಸ್ಗೆ 4 ಗಂಟೆ ಟೈಮ್ ಇರ್ತದೆ, ಅದನ್ನು ತೆಗೆದ ನಂತರ ಒಂದು ಕೋಲ್ಡ್ ಸೊಲ್ಯೂಷನಲ್ಲಿ ಇಟ್ಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಕಿಡ್ನಿಗೆ 8-10 ಗಂಟೆ ಟೈಮ್ ಇರ್ತದೆ, ಲಿವರ್ಗೂ ಕೂಡ ಒಂದು 6-8 ಗಂಟೆ ಸಮಯ ಇರ್ತದೆ. ಸೊ ಈ ಸಮಯದೊಳಗಡೆ ಅದು ಪ್ರಕ್ರಿಯೆ ಮುಗಿಬೇಕು. ಆಮೇಲೆ ಪೊಲೀಸ್ನವರಿಂದ ಒಂದು NOC ತಗೊಂಡ ನಂತರ ಆರ್ಗನ್ಸ್ನ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ. ಈ ಆರ್ಗನ್ಸ್ನ ತೆಗೆದುಕೊಂಡ ನಂತರ ನಮ್ಮ ಜೀವಸಾರ್ಥಕತೆ ಸಂಸ್ಥೆ ಇಲ್ಲಿ ರೋಲ್ ಬರ್ತದೆ. ಒಂದು ಏನಂತಂದ್ರೆ ಈ ಆರು ಸೀನಿಯರಿಟಿ ಕಾಯುವ ಪಟ್ಟಿ ಏನಿರ್ತದೆ ಸೀನಿಯರಿಟಿ ಮೇಲೆ, ಆ ಪಟ್ಟಿನ ನಾವು ಗುರುತಿಸಿರ್ತೀವಿ, ನಿರ್ವಹಣೆ ಕೂಡ ನಾವೇ ಮಾಡ್ತೀವಿ ಆ ಪಟ್ಟಿನ. ಸೊ ಈ ಪಟ್ಟಿನಲ್ಲಿ ಯಾವ ಆಸ್ಪತ್ರೆಗೆ ಯಾವ ಅಂಗ ಹೋಗ್ಬೇಕು ಅನ್ನೋದು ನಾವು ಮುಂಚಿತವಾಗಿಯೇ ಕ್ಯೂನಲ್ಲಿ ನಾವು ಪಟ್ಟಿ ಮಾಡ್ತೀವಿ. ಅಂತಹ ಆಸ್ಪತ್ರೆಗೆ ಈ ಅಂಗಗಳನ್ನ ಶಿಫ್ಟ್ ಮಾಡ್ತೀವಿ. ನೀವು ಕೇಳಿರ್ಬೋದು ಗ್ರೀನ್ ಕಾರಿಡಾರ್ ಅಂತ, ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಈ ಅಂಗಗಳನ್ನ ತೆಗೆದುಕೊಂಡ ನಂತರ ಸಾಗಿಸೋದಕ್ಕೆ ಯಾವುದೇ ಟ್ರಾಫಿಕ್ ಇಲ್ಲದೆ ಜೀರೋ ಟ್ರಾಫಿಕ್ ಅಲ್ಲಿ ತೆಗೆದುಕೊಂಡು ಬಂದು, ಯಾಕಂದ್ರೆ ಟೈಮ್ ಇರೋದಿಲ್ಲ ಇದು ಕಾಯೋಕ್ಕಾಗೋದಿಲ್ಲ. ಸೊ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಅದಕ್ಕೆ ಫಾಲೋ ಅಪ್ ಇರ್ತದೆ. ಇಷ್ಟು ಒಂದು ಆಸ್ಪತ್ರೆಯಿಂದ ತೆಗೆದುಕೊಳ್ಳೋದಕ್ಕೆ ಕಾನೂನುಗಳು, ಅದನ್ನು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತಲೂ ನಾವು ಪರಿಶೀಲನೆ ಮಾಡ್ತೀವಿ ಸೋಟೋ ಜೀವನ ಸಾರ್ಥಕತೆ ಮುಖಾಂತರ. ಜೊತೆಗೆ ಪೊಲೀಸ್ ಇಲಾಖೆ ಜೊತೆಗೆ ಕೋಆರ್ಡಿನೇಷನ್ನು, ಆಸ್ಪತ್ರೆಗಳ ಜೊತೆಗೆ ಸಂವಹನ ಏನು ಕೋಆರ್ಡಿನೇಷನ್ ಮಾಡ್ಕೋತೀವಿ, ತಲುಪಿಸ್ತೀವಿ. ಇಷ್ಟು ಕೂಡ ಈಗ ಸೋಟೋ ಜೀವ ಇರೋರು ಕೊಟ್ಟರೆ ಅದಕ್ಕೆ ಸಪ್ರೇಟ್ ಪ್ರೊಸೀಜರು. ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿಯಿಂದ ದಾನ ಪಡೆದ್ರೆ ಅದು ಈ ರೀತಿ ಪ್ರೋಸೆಸ್ ನಾವು ಮಾಡ್ತೀವಿ. ಇದು ನಮ್ಮ ಕರ್ತವ್ಯ ಪ್ರಕ್ರಿಯೆ.
1: ಮತ್ತೆ ಈ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕಾಗಿ ಆಗಸ್ಟ್ 3ನೇ ತಾರೀಕಿಂದ ಜುಗ್ ಜುಗ್ ಜಿಯೋ ಅಭಿಯಾನ ಅಂತ ಕೇಂದ್ರ ಸರ್ಕಾರ ಇಡೀ ರಾಷ್ಟ್ರಾದ್ಯಂತ ಮಾಡ್ತಾ ಇದೆ. ಈ ಅಭಿಯಾನದ ಬಗ್ಗೆ ಮತ್ತೆ ರಾಜ್ಯದಲ್ಲಿ ಜಾಗೃತಿ ಹೇಗೆ ಮೂಡ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರ ಕೊಡಬಹುದಾ?
0: ಹೌದು, ಖಂಡಿತವಾಗಿ. ಈಗ ಆಗಸ್ಟ್ 3ನೇ ತಾರೀಕು ಭಾರತೀಯ ಅಂಗಾಂಗ ದಾನ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಇದು ಏಕೆ ಅಂತ ಅಂದರೆ 1994 ದೆಹಲಿ ಏಮ್ಸ್ ಆಸ್ಪತ್ರೆಯಲ್ಲಿ ಪ್ರಪ್ರಥಮವಾಗಿ ಒಂದು ಮಿದುಳು ನಿಷ್ಕ್ರಿಯಗೊಂಡ ದಾನ ನಡೆದಿರ್ತದೆ. ಅದನ್ನು ನೆನಪಿಗಾಗಿ ಭಾರತದಲ್ಲಿ ಪ್ರಾರಂಭ ಆಗಿದ್ದರಿಂದ ಅದನ್ನು ನಾವು ಭಾರತೀಯ ಅಂಗಾಂಗ ದಿನ ಅಂತ ಆಚರಣೆ ಮಾಡ್ತೀವಿ. ಕರ್ನಾಟಕದಲ್ಲೂ ಮಾಡ್ತೀವಿ, ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಇದನ್ನು ಈ ಬಾರಿ 16ನೇ ವರ್ಷ ಆಚರಣೆ ಆಗಿದೆ ದೆಹಲಿನಲ್ಲಿ ಆಗಿದೆ. ನಾವು ಕೂಡ ಈ ಅಸೆಂಬ್ಲಿ ಸೆಷನ್ಸ್ ನಡೀತಾ ಇರೋದ್ರಿಂದ ಇದನ್ನು ಮುಂದೂಡಿದ್ದೀವಿ, ನಾವು ಕೂಡ ಮಾಡ್ತೀವಿ. ಈ ಜುಗ್ ಜುಗ್ ಕಾರ್ಯಕ್ರಮ ಅಂದರೆ ಏನಂತಂದರೆ, ಈ ಸಲ ಅಂದರೆ ನಮ್ಮ ಆದ್ಯತೆ ಏನಂತಂದರೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಈ ಅಂಗಾಂಗದಾನದ ಬಗ್ಗೆ ನಾವು ಮಾಹಿತಿ ನೀಡಬೇಕು. 60% ಜನಗಳಿಗೆ ಮಾಹಿತಿನೇ ಇಲ್ಲ, ಅಂಗಾಂಗದಾನ ಯಾರು ಮಾಡ್ಬೋದು, ಹೇಗೆ ಮಾಡ್ಬೋದು, ನಾವು ಮಾಡ್ಬೋದಾ, ನಾವು ಹೇಗೆ ನಾವು ಸಂಕಲ್ಪ ಮಾಡ್ಕೊಳ್ಳೋದು, ಈ ಬಗ್ಗೆ ಅರಿವೇ ಇರೋದಿಲ್ಲ. ಸೊ ಈ ಅರಿವನ್ನ ಮಾಡೋದಕ್ಕೋಸ್ಕರ ನಾವು ಕೂಡ ಕರ್ನಾಟಕದಲ್ಲೂ ಕೂಡ ಕಾರ್ಯಕ್ರಮ ತಗೋತೀವಿ. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮಲ್ಲಿ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ಸ್ ಅಂತ ಇರ್ತಾರೆ ಜಿಲ್ಲೆ ಪ್ರತಿ ಡಿವಿಷನ್ಗೆ ಒಬ್ಬೊಬ್ಬರು ಇದ್ದಾರೆ. ಬೆಂಗಳೂರಿನಲ್ಲಿ 4 ಜನ ಇದ್ದಾರೆ. ಇವರು ಕಾಲೇಜು ಶಾಲಾ ಕಾಲೇಜು ಅಥವಾ ಸ್ವಯಂ ಸೇವಕ ಕ್ಯಾಂಪ್ಸ್ಗಳೇನಾರು ಇದ್ದಾಗ ಅಂಥ ಸಂದರ್ಭದಲ್ಲಿ ಹೋಗಿ ಹೇಳ್ತೀವಿ. ಈಗ ನಿನ್ನೆಯೂ ಗದಗ ಜಿಲ್ಲೆಯಲ್ಲಿ ಒಂದು ಅಂಗಾಂಗ ದಾನ ಪಡೆದ, ಹಾಗೆ ದಾನ ನೀಡಿದ ಲೈವ್ ಡೋನರ್ಸ್ ಯಾರಿರ್ತಾರೆ ಅವರು ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ ಮಾಡಿದ್ವಿ. ಅವ್ರು ಏನು ಆಡಬಲ್ಲರು ಅದನ್ನು ಆಡಿಸಿ ಬಹುಮಾನ ನೀಡಿ ಅದಕ್ಕೊಂದು ಅವೇರ್ನೆಸ್ ನಿನ್ನೆ ತಾನೇ ಅದು ಆಗಿದೆ. ಸೊ ಈ ರೀತಿಯಾಗಿ ಕರ್ನಾಟಕದಾದ್ಯಂತ ನಾವು ಸರ್ಕಾರದ ವತಿಯಿಂದ ಕ್ರಮ ತಗೋತಾ ಇದ್ದೀವಿ.
1: ಮತ್ತೆ ಈಗ ರಾಷ್ಟ್ರ ಮಟ್ಟದಲ್ಲಿ ಏನು ರಾಷ್ಟ್ರೀಯ ಅಂಗಾಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ನೋಟೋ ಇದೆ, ಅದರ ಜೊತೆಗೆ ನಮ್ಮ ರಾಜ್ಯ ಸೋಟೋ ಸಂಸ್ಥೆಯ ಸಮನ್ವಯದಿಂದ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದಾ?
0: ಹೌದು, ಈ ಕಾನೂನಲ್ಲಿ ಇದಕ್ಕೆ 3 ಥರ ನಾವು ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಅಂದರೆ ನಾವು ಮಾಡ್ಕೊಂಡಿದ್ವಿ. ಒಂದು ನೋಟೋ, ಇದು ರಾಷ್ಟ್ರೀಯ ಮಟ್ಟದ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತ ಕರಿತೀವಿ, ಅದಕ್ಕೆ ನೋಟೋ ಅಂತ ಶಾರ್ಟ್ ಫಾರ್ಮ್ ಆಗಿ ಹೇಳ್ತೀವಿ. ಇದರ ಕರ್ತವ್ಯ ಏನಪ್ಪ ಅಂತಂದರೆ ಕಾಲಕಾಲಕ್ಕೆ ಮಾರ್ಗಸೂಚಿಗಳನ್ನ ಹೊರಡಿಸ್ತಕ್ಕಂಥದ್ದು, ಹಾಗೆಯೇ ಪ್ರೋಗ್ರಾಮಿಂಗ್ ನಿರ್ವಹಣೆಯಲ್ಲಿ ಅನುಷ್ಠಾನದಲ್ಲಿ ಸಹಾಯ ಧನ ಸಹಾಯ ಈ ರೀತಿಯಾಗಿ ನೋಡ್ಕೊಳ್ಳೋದು, ಉಸ್ತುವಾರಿ ಮಾಡ್ಕೊಳ್ಳೋದು. ಅದೇ ರೀತಿ ಒಂದೊಂದು ವಿಭಾಗವಾಗಿ ಭಾರತದಲ್ಲಿ ವಿಭಾಗೀಯವಾಗಿ 5 ರೋಟೋ ಅಂತ ಇದೆ, ರೀಜನಲ್ ಆರ್ಗನ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತ ಇದೆ
1: ಪ್ರಾದೇಶಿಕ.
0: ದಕ್ಷಿಣದಲ್ಲಿ ಚೆನ್ನೈನಲ್ಲಿದೆ, ತಮಿಳುನಾಡಿನಲ್ಲಿದೆ. ನೆಕ್ಸ್ಟ್ ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಒಂದೊಂದು ಸೌಟು ಅಂತ ಇದೆ. ನಮ್ಮಲ್ಲಿ ಜೀವ ಸಾರ್ಥಕತೆ ಅಂತ ನಾವು ಕರಿತೀವಿ ಸ್ಟೇಟ್ ಆರ್ಗನ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನಲ್ಲಿ. ಯಾವುದೇ ಆಸ್ಪತ್ರೆ ನೋಡಿ, ಈಗ ಇದು ನೋಟೋದಲ್ಲಿ ಏನು ಮಾಡ್ತೀವಿ ಅಂತಂದರೆ ಪ್ರತಿಯೊಬ್ಬರದು ಅಂಗ ದಾನ ಮಾಡಿದ ದಾನ ಪಡೆದ ರೆಸಿಪಿಯೆಂಟ್ ಅಂತ ಕರಿತೀವಿ, ಇಷ್ಟರದ್ದು ಲಿಸ್ಟನ್ನು ಮೇಂಟೈನ್ ಮಾಡ್ತಾರೆ, ರಿಜಿಸ್ಟ್ರೇಷನ್ ಅಂತ ಕರಿತೀವಿ. ಪ್ರತಿಯೊಂದು ಹಾಸ್ಪಿಟ್ಲ್ ರಿಜಿಸ್ಟ್ರೇಷನ್ ಕೂಡ ಸೌಟೋದಿಂದ ಆಗಿದ್ದು ಅಲ್ಲೂ ಕೂಡ ರಿಜಿಸ್ಟರ್ ಆಗ್ತದೆ. ಉದಾಹರಣೆಗೆ ಒಂದು ಯಾವುದೋ ಒಂದು ದಾನ ಆಯಿತು ಅಂದ್ಕೊಳ್ಳೋಣ, ಮೆದುಳು ನಿಷ್ಕ್ರಿಯಗೊಂಡ ದಾನ ಇಲ್ಲೊಂದು ಆಯಿತು. ನಮ್ಮಲ್ಲಿ ಹಾರ್ಟ್ ದಾನ ಇರ್ತದೆ, ಆದರೆ ಹಾರ್ಟ್ ಉಪಯೋಗಿಸ್ಕೊಳ್ಳೋಕೆ ಯಾವುದೇ ರೋಗಿಗಳಿಲ್ಲ ಅಂದ್ಕೊಳ್ಳೋಣ, ಕರ್ನಾಟಕದಲ್ಲಿ ಯಾವುದೇ ರೆಸಿಪಿಯೆಂಟ್ಸ್ ಇಲ್ಲ. ಸೊ ಅವಾಗ ಈ ಹಾರ್ಟ್ ಏನು ಅಂಗಾಂಗ ಇರ್ತದೆ, ಇದನ್ನು ರೋಟೋಗೆ ಫಸ್ಟ್ ಹೋಗ್ತದೆ, ಪ್ರಾದೇಶಿಕವಾಗಿ ಹೋಗ್ತದೆ. ಪ್ರಾದೇಶಿಕವಾಗಿ ಅಲ್ಲೂ ಯಾರು ಇಲ್ಲ ಅಂತಂದರೆ ನ್ಯಾಷನಲ್ ಲೆವೆಲ್ಗೆ ಹೋಗ್ತದೆ. ಸೊ ಇದನ್ನೆಲ್ಲ ಕೋಆರ್ಡಿನೇಷನ್ ಏನು ಮಾಡ್ಕೋತೀವಲ್ಲ ಇದಿಷ್ಟು ಎಲ್ಲ ಕಡಿಮೆ ಅವಧಿ. ನಾನು ಹೇಳಿದ್ನಲ್ಲ ಅದು ಅಂಗ, ನಾವು ಏನು ಲೈಫ್ ಇರ್ತದೆ ಅಂಗಾಂಶಕ್ಕೂ ಜೀವ ಇರ್ತದೆ ಅಂಗಾಂಗಗಳಿಗೆ, ಆ ಸಮಯದೊಳಗಡೆ ನಾವು ಇವೆಲ್ಲ ಮಾಡ್ಕೋಬೇಕು, ಕೋಆರ್ಡಿನೇಷನ್ ಮಾಡ್ಕೋಬೇಕು. ಈ ರೀತಿಯಾಗಿ ಹಂಚಿಕೆ ಆಗ್ತದೆ.

0: ಈವನ್ ನಮ್ಮಲ್ಲಿ ಯಾರೂ ಇಡೀ ಇಂಡಿಯಾದಲ್ಲಿ ಯಾರೂ ಇಲ್ಲ ಅಂತಂದರೆ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಅಂತ ಕರಿತೀವಿ, ಅಂದರೆ ಭಾರತದಲ್ಲಿ
1: ಮೂಲದ
0: ವ್ಯಕ್ತಿಗೆ ಕೊಡ್ಬೋದು,
1: ವಿದೇಶದಲ್ಲಿರೋ ವ್ಯಕ್ತಿಗೆ.
0: ಹಾಂ, ಅಲ್ಲಿ ಇಲ್ಲಿ ರಿಜಿಸ್ಟರ್ ಆಗಿರಬೇಕು, ಅವರು ರಿಜಿಸ್ಟರ್ ಆಗಿರಬೇಕು. ನಮ್ಮವ್ರಿಗೆ ಫಸ್ಟ್ ಕೊಡ್ತೀವಿ ನಮ್ಮ ಸ್ಟೇಟ್ನವ್ರಿಗೆ, ನಮ್ಮ ಸ್ಟೇಟ್ ಇಲ್ಲ ಅಂತಂದರೆ ನಮ್ಮ ಪ್ರಾದೇಶಿಕ, ಅದು ಇಲ್ಲ ಅಂತಂದರೆ ಇಡೀ ದೇಶಕ್ಕೆ. ದೇಶದಲ್ಲೂ ಯಾರೂ ಇಲ್ಲ ಅಂತಂದರೆ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್, ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲರೂ ರಿಜಿಸ್ಟರ್ ಆಗಿದ್ದರೆ. ಆ ನಂತರ ಅವರು ಯಾರೂ ಇಲ್ಲ ಅಂತಂದರೆ ವಿದೇಶಿಯರಿಗೆ, ಅದು ಎಂಬೆಸಿ ಮುಖಾಂತರ ಸರ್ಟಿಫೈಡ್ ಯಾರು ಇರ್ತಾರೆ ಅಂಥವ್ರಿಗೆ ದಾನ. ಈ ಪ್ರಕ್ರಿಯೆಗಳೆಲ್ಲ ಈ ನೋಟೋ ರೋಟೋ ಸೋಟೋ
1: ಸಮನ್ವಯದಿಂದ
0: ನಡೀತದೆ.
1: ಮತ್ತು ಈಗ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಡಿಜಿಟಲ್ ಪ್ಲೆಡ್ಜ್ ಪೋರ್ಟಲ್ ಅನ್ನುವ ಒಂದು ಪೋರ್ಟಲನ್ನು 2023 ಸ್ಥಾಪನೆ ಮಾಡಲಾಯಿತು. ಈಗ ಇಲ್ಲಿಯವರೆಗೆ 500,000 ಹೆಚ್ಚು, ಅಂದರೆ ಇವತ್ತಿನ ಒಂದು ಸಂಖ್ಯೆ ಹೇಳೋದಾದರೆ 568,334 ಮಂದಿ ಇದರಲ್ಲಿ ನೋಂದಣಿ ಆಗಿದ್ದಾರೆ. ಸೊ ಈ ಒಂದು ಪ್ರಕ್ರಿಯೆ, ಅಂದರೆ ಈ ರೀತಿ ಪ್ಲೆಡ್ಜನ್ನು ಯಾವ ರೀತಿ ನಾವಲ್ಲಿ ಪೋರ್ಟಲ್ನಲ್ಲಿ ನೋಂದಾಯಿಸಬಹುದು ಅನ್ನೋದ್ರ ಬಗ್ಗೆ ಹೇಳ್ಬೋದು ಅಂತ ತಾವು, ಮತ್ತು ಕರ್ನಾಟಕದಲ್ಲಿ ಇದರ ಸಂಖ್ಯೆ ಎಷ್ಟಿದೆ ಅಂತ.
0: ಸೊ ಇದನ್ನು ನೀವು ನೋಟೋ ರೋಟೋ ಸೋಟೋ ಈ ವೆಬ್ಸೈಟ್ಗೆ ಹೋದರೆ, ಈ ವೆಬ್ಸೈಟ್ಗೆ ಯಾರಿಗೆ ಡಿಜಿಟಲ್ ಲಿಟ್ರೆಸಿ ಇರ್ತದೆ ಅವರು ಹೋಗ್ಬೋದು. ಅಲ್ಲಿ ಅಲ್ಲಿ ಹೋದಾಗ ಪ್ಲೆಡ್ಜಿಂಗ್ ಅನ್ನೋದು ಒಂದು, ಅದನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಬರ್ತದೆ. ಈ ಕ್ಯೂ ಆರ್ ಕೋಡನ್ನು ನಮ್ಮ ಮೊಬೈಲ್ ಮುಖಾಂತರ ಸ್ಕ್ಯಾನ್ ಮಾಡಿದ ಕೂಡಲೇ ಅದು ಸೀದಾ ಅದು ವೆಬ್ಸೈಟ್ ಹೊರಟೋಗ್ತದೆ. ಅಲ್ಲಿ ನಮ್ಮ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಎಂಟ್ರಿ ಮಾಡಿದ ಕೂಡಲೇ ನಾವು ಯಾವ ಫೋನ್ ನಂಬರ್ ದೂರವಾಣಿ ಸಂಖ್ಯೆ ಕೊಟ್ಟಿರ್ತೀವಿ ಆಧಾರ್ ರಿಜಿಸ್ಟ್ರೇಷನಲ್ಲಿ, ಆ ದೂರವಾಣಿಗೆ ಒಂದು ಓ ಟಿ ಪಿ ಹೋಗ್ತದೆ. ಈ ಓ ಟಿ ಪಿನ ಎಂಟ್ರಿ ಮಾಡಿದ ತಕ್ಷಣ ಅಂದರೆ ನಾವೇ ಅಂತ ಅದು ದೃಢೀಕರಣ ಹೊಂದ್ಕೊಳ್ಳುತ್ತದೆ. ಆ ನಂತರ ನಮ್ಮ ಹೊಸ ಫೋನ್ ನಂಬರ್ ಏನಾರಿದ್ರೆ ಅದನ್ನು ದೃಢೀಕರಿಸಿ ಓ ಟಿ ಪಿ ತಗೊಂಡು ಯಾವ ಅಂಗ ನಾವು ಪ್ಲೆಡ್ಜ್ ಮಾಡ್ತೀವಿ ಅಂದರೆ ನಾವು ಸಂಕಲ್ಪ ಅನ್ಕೋಬೋದು. ನಾವು ಸಂಕಲ್ಪ ಮಾಡ್ಕೋಬೇಕು, ನಾನು ದಾನ ಮಾಡ್ತೀನಿ ಅಂತ ನಾವು ಸಂಕಲ್ಪ ಮಾಡ್ಕೊಂಡ್ರೆ ಅದನ್ನು ನಾವು ಆಯ್ಕೆ ಮಾಡ್ಕೋಬೋದು. ಬರೀ ಕಣ್ಣನ್ನೇ ನಾವು ಆಯ್ಕೆ ಮಾಡ್ಕೋಬೋದು ಅಥವಾ ಎಲ್ಲ ಅಂಗಾಂಗಗಳನ್ನ ಕೂಡ ನಾವು ಆಯ್ಕೆ ಮಾಡ್ಕೋಬೋದು. ಸೊ ಆಯ್ಕೆ ಮಾಡಿಕೊಂಡು ನಾವು ಸಬ್ಮಿಟ್ ಅಂತ ಇರ್ತದೆ, ಒತ್ತಿ ಒಪ್ಪಿಕೊಳ್ಳಿ ಅಂತ. ಅದನ್ನು ಒತ್ತಿದ್ರೆ ನಿಮ್ಮದು ಕಂಪ್ಲೀಟ್ ಒಂದು ಡಿಜಿಟಲ್ ಸರ್ಟಿಫಿಕೇಟ್ ಬಂದ್ಬಿಡ್ತದೆ. ಸೊ ಡಿಜಿಟಲ್ ಸರ್ಟಿಫಿಕೇಟಲ್ಲಿ ಯಾರು ಬೇಕಾದರೂ ನೋಂದಾಯಿಸ್ಕೋ, ಮನೆಯಿಂದಲೇ ಬೇಕಾದರೆ ನೋಂದಾಯಿಸ್ಕೊಳ್ಬೋದು. ನೋಂದಾಯಿಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಸಂಬಂಧಿಕರಿಗೂ ನಾವು ತಿಳಿಸೋದು ಮೊದಲನೇ ಇಂಪಾರ್ಟೆಂಟು. ಯಾಕಂತಂದ್ರೆ ನಾವು ಸಂಕಲ್ಪ ಮಾಡಿರ್ತೀವಿ, ನಮ್ಮ ಮನಸ್ಸಿನಲ್ಲಿ ಏನು ನಾವು ನಮಗೆ ಗೊತ್ತಿಲ್ಲ, ಯಾರ್ದು ಯಾವಾಗ ನಾವು ಏನಾಗ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ನಾವು ಬದುಕಿದ್ದಾಗಂತೂ ಯಾವ ಅಂಗಾಂಶಗಳು ತಗೊಳ್ಳಲ್ಲ. ಸೊ ಹಾಗೆ ಅಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಸತ್ತ ನಂತರ ಕಣ್ಣಾದರೂ ತಗೋಬೋದು, ನಾವು ಚರ್ಮನಾದರೂ ತಗೋಬೋದು, ಬೇರೆಯವ್ರಿಗೆ ಅನುಕೂಲ ಆಗ್ತದೆ. ಅದನ್ನು ನಾವು ನಮ್ಮವ್ರಿಗೆ ಬಂದು ಬಂದರೂ ತಿಳಿಸ್ಬೇಕು. ಆಮೇಲೆ ಇನ್ನೊಂದು, ಈ ನೋಟೋದಲ್ಲಿ ನಾವು ಪ್ಲೆಡ್ಜ್ ಮಾಡಿದಾಗ ನಾವು ಯಾರನ್ನ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಕೊಟ್ಟಿರ್ತೀವಿ ಆಧಾರ್ನಲ್ಲಿ ಒಂದು ಫ್ಯಾಮಿಲಿ ಮಾಡಬೇಕಾದ್ರೆ ಅವರಿಗೆ ಮೆಸೇಜ್ ಹೋಗುತ್ತದೆ. ಉದಾಹರಣೆಗೆ ನನ್ನ ಮಗ, ನಾನು ಪ್ಲೆಡ್ಜ್ ಮಾಡಿದ ತಕ್ಷಣ ನನ್ನ ಮಗನಿಗೆ ಹೇಳಿದೆ, ನಾನು ಪ್ಲೆಡ್ಜ್ ಮಾಡಿದೆ, ಅವನು ಮಾಡ್ದ. ಮಾಡಿದ ತಕ್ಷಣ ನನಗೆ ಮೆಸೇಜ್ ಬಂತು, ಯುವರ್ ಸನ್ ಆಸ್ ಪ್ಲೆಡ್ಜ್ ಅಂತ ಮೆಸೇಜ್ ಬಂತು. ಸೊ ಅದೇ ರೀತಿ ಮೆಸೇಜ್ ಬಂದಿರ್ತದೆ, ಕೆಲವ್ರಿಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಅವ್ರಿಗೆ ಹೇಳಿರಬೇಕು, ಆವಾಗಲೇ ಅದರದ್ದು ಆಗೋದು. ನೋಡಿ ಇನ್ನೊಂದು ಹೇಳ್ತಾ ಇದ್ವಿ, ಒಬ್ಬಳು ತಾಯಿ ಇಬ್ಬರು ಅಥವಾ 3 ಜನ ಮಕ್ಕಳಿಗೆ ಜೀವ ಕೊಡ್ಬೋದು, ಹೌದಾ? ಒಬ್ಬ ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿ 8 ಜನಕ್ಕೆ ಜೀವ ಕೊಡ್ತಾನೆ.
1: ಅಂದರೆ ಬೇರೆ ಬೇರೆ ಅವರ ಅಂಗಗಳನ್ನು,
0: ಅಂಗ ಹಾರ್ಟ್ ಒಬ್ಬರಿಗೆ, ಲಂಗ್ಸ್ ಒಬ್ಬರಿಗೆ, ಲಿವರ್ 2 ಕಿಡ್ನಿ ಇರ್ತದೆ, 8 ಜನಕ್ಕೆ ಜೀವ ಜೀವ ಕೊಡ್ಬೋದು. ನೀವು ನೋಡ್ಬೋದು, ನಾನು ಹೇಳ್ತಾ ಇದ್ದೆ ಗದ್ದಲಲ್ಲಿ ಸ್ಪೋರ್ಟ್ಸಲ್ಲಿ ಆಡಬೇಕಾದ್ರೆ ಅವರು ಜೀವಕ್ಕಾಗಿ ಹೋರಾಟ ಮಾಡ್ತಾ ಇದ್ದವರು ಮೆಡಲ್ಗಾಗಿ ಹೋರಾಟ ಮಾಡ್ತಾ ಇದ್ರು. ಅಂದರೆ ಅಷ್ಟು ದಷ್ಟಪುಷ್ಟವಾಗಿದ್ದರು. ಅವ್ರು ಎಷ್ಟು ವೀಕ್ ಇರ್ತಾರೆ, ಬೆಡ್ಡು ಜೀವನೇ ಹೋಗುತ್ತೆ, ಆಸಕ್ತಿನೇ ಕಳ್ಕೊಂಡಿರ್ತಾರೆ. ಅಂಥವ್ರಿಗೆ ಒಂದು ಜೀವ ಕೊಟ್ಟಾಗ ಮಣ್ಣಲ್ಲಿ ಮಣ್ಣಾಗೋ ಬದಲು, ಸುಟ್ಟು ಬೂದಿ ಆಗೋ ಬದಲು, ಬ್ಯಾಕ್ಟೀರಿಯಾಗಳು ತಿಂದು ಕೊಳ್ತು ಹೋಗೋ ಬದಲು ಒಬ್ಬರಿಗೆ ಜೀವ ಕೊಡ್ಬೋದು ಅಂತ ನಾನು ಹೇಳ್ತೀನಿ. ಪ್ಲೆಡ್ಜಿಂಗ್ ಈ ರೀತಿ ಮಾಡ್ಬೋದು.
1: ಮತ್ತೆ ತಾವು ಹೇಳಿದ್ರಿ ಪ್ರತ್ಯೇಕ ಅಂಗಗಳನ್ನು ಮಾಡಬಹುದು ಅಥವಾ ಯಾವುದಾದ್ರೂ ಒಂದು ಅಂಗದವನ್ನಾದ್ರೂ ನಾವು ದಾನದ ಬಗ್ಗೆ ಅದರಲ್ಲಿ
0: ಪ್ಲೆಡ್ಜ್ ಮಾಡಬಹುದು.
1: ಇಡೀ ದೇಹವನ್ನೇ ಆ ರೀತಿ ಈಗ ಕೆಲವರು ಪ್ರಯೋಗಾಲಯಕ್ಕೆ ಕೊಡ್ತಾರೆ, ಆ ರೀತಿ
0: ಖಂಡಿತ ಕೊಡ್ಬೋದು, ಖಂಡಿತ ಕೊಡ್ಬೋದು. ಮೆಡಿಕಲ್ ಕಾಲೇಜ್ಗೆ ಸಂಪೂರ್ಣ ದೇಹ ಕೊಟ್ಟಿರೋರು ಇದ್ದಾರೆ. ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಕೂಡ ಇಬ್ರು ಸಂಪೂರ್ಣ ಅವರ ದೇಹವನ್ನ ವೈದ್ಯಕೀಯ ಕಾಲೇಜ್ಗೆ ದಾನ ಮಾಡಿದರು.
1: ಮತ್ತೆ ಇದು ಸೋಟೋ ಮತ್ತೆ ನೋಟೋ ಇದಕ್ಕೆ ಬೇರೆ ಬೇರೆ ಜಾಲತಾಣ, ಬೇರೆ ಬೇರೆ ಪ್ಲೆಡ್ಜ್ ಇದೆಯಾ ಅಥವಾ ಒಂದೇ?
0: ಎಲ್ಲ ಒಂದೇ. ಕಂಪ್ಲೀಟ್ ಭಾರತದಾದ್ಯಂತ ಇದೆ ಡಿಜಿಟಲ್ ಕ್ಯೂ ಆರ್ ಕೋಡ್. ಇವಾಗ ಏನಾಗ್ತದೆ ನೋಡಿ, ಮುಂಚೆ ಎಲ್ಲ ಒಂದೊಂದು ಆಸ್ಪತ್ರೆಯಲ್ಲಿ ಹೋದಾಗ ಅಥವಾ ಯಾವುದೋ ಒಂದು ಕ್ಯಾಂಪ್ ಅಥವಾ ಮತ್ತೆ ಮಾಡಿದಾಗ ಅಲ್ಲಿ ಬರ್ಕೊಡೋರು ಅಲ್ಲೊಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಈ ಸರ್ಟಿಫಿಕೇಟ್ ಯಾರಿಗೆ ಜ್ಞಾಪಕ ಇರ್ತದೆ?

0: ಹೌದು ಹೌದು.
1: ಈಗ ನಾನು ಕೊಟ್ಟಿದ್ದೀನಿ ಒಂದು 20 ವರ್ಷದಿಂದ ನನ್ನ ಕಣ್ಣು ದಾನ ಮಾಡ್ತೀನಿ ಅಂತ ಬರ್ಕೊಟ್ಟಿದ್ದೀನಿ
0: ವಿದ್ಯಾರ್ಥಿಗಳು,
1: ಅದು ಯಾವುದೋ ಒಂದು ಪೇಪರ್ಲ್ಲಿ ಬರ್ಕೊಟ್ಟಿದ್ದು.
0: ಹೌದು,
1: ಅಲ್ಲೊಂದು ಸರ್ಟಿಫಿಕೇಟ್ ಕೊಟ್ಟಿದ್ರು, ಅದು ನನ್ನ ಹತ್ರ ಇಲ್ಲ ಈಗ, ನಾನು ದಾನ ಮಾಡಿದ್ದೀನಿ ಅಂತಲೂ ಯಾರಿಗೂ ಗೊತ್ತಿಲ್ಲ. ಸೊ ಹಾಗೆ ಅದು,
0: ಅದಕ್ಕಾಗಿ ಈ ಜಾಲತಾಣ ತುಂಬ, ಈ ಪೋರ್ಟಲ್ ತುಂಬ ಮುಖ್ಯ ಅಂತ ಹೇಳ್ತೀರಿ. ಮತ್ತೆ ಈಗ ನಾವು ಅಂಕಿಅಂಶದ ವಿಚಾರಕ್ಕೆ ಬರೋದಾದ್ರೆ, ಕಳೆದ ವರ್ಷ ದೇಶದಲ್ಲಿ 20,138 ಅಂಗಾಂಗ ಕಸಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಅನ್ನುವ ಒಂದು ವಿವರ ನಮಗೆ ಸಿಗುತ್ತೆ. ಇದು ಜಾಗತಿಕ ಮಟ್ಟದಲ್ಲಿ ಒಂದು ವರ್ಷದಲ್ಲಿ ದಾಖಲಾದ ಅತ್ಯಂತ ಗರಿಷ್ಠ ಶಸ್ತ್ರಚಿಕಿತ್ಸೆ ಇದು. ಇದಲ್ಲದಿರ ಭಾರತ ಈ ಜೀವಂತ ಅಂಗಾಂಗ ದಾನಿಗಳಲ್ಲಿ ಇಡೀ ಜಗತ್ತಿನಲ್ಲೇ ಮುಂಚೂಣಿನಲ್ಲಿದೆ. ಮತ್ತು ಒಟ್ಟಾರೆ ಅಂಗಾಂಗ ದಾನ ಮತ್ತು ಅಂಗಾಂಶ ಕಸಿನಲ್ಲಿ ಜಗತ್ತಿನಲ್ಲೇ 3ನೇ ಸ್ಥಾನದಲ್ಲಿದೆ. ಇದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದಕ್ಕೆ ಕೂಡ ಇದು ಒಂದು ಕಾರಣ ಅಂತ ಹೇಳಬಹುದು. ಒಟ್ಟಾರೆ ಈಗ ಈ ಒಂದು ಅಂಕಿಅಂಶಗಳನ್ನು ಗಮನಿಸಿದ್ರೆ ದೇಶದಲ್ಲಿ ಈ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಹೆಚ್ಚಾಗ್ತಾ ಇದೆ ಅನ್ನೋದು ತಮ್ಮ ಅಭಿಪ್ರಾಯನ?
1: ಖಂಡಿತ, ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪ ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ಹೇಳಬೇಕಂತಂದರೆ, ನೀವು ಪ್ಲಡ್ಜಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನೀವು ಅಂಕಿಅಂಶ ಕೇಳಿದ್ರೆ ನಾನು ಹೇಳೋದು ಮರ್ತೆ, 62,000 ಜನ ಕರ್ನಾಟಕದಲ್ಲಿ ಪ್ಲಡ್ಜಿಂಗ್ ಮಾಡಿದ್ದಾರೆ. ನಮ್ಮ ಜನಸಂಖ್ಯೆ ಎಷ್ಟು? 7 ಕೋಟಿ ಚಿಲ್ಲರೆ. 60,000 ಎಲ್ಲಿ, 7 ಕೋಟಿಯಲ್ಲಿ. ಅವೇರ್ನೆಸ್ ಇದೆ, ಅವೇರ್ನೆಸ್ ಬಂದಂಗೆ ಮಾಡ್ತಾ ಇದ್ದಾರೆ. ಎರಡನೇದು, ನೀವು ಭಾರತದ ಒಟ್ಟು ಎಷ್ಟು ಡೊನೇಷನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ, ಅದು ಪ್ಲಡ್ಜಿಂಗ್ ಆಗಿರೋದು. ಈಗ ನಮ್ಮಲ್ಲಿ ಲಾಸ್ಟ್ ಇಯರ್ 198 ಮಿದುಳು ನಿಷ್ಕ್ರಿಯಗೊಂಡಂಥವರು ದಾನ ಮಾಡಿದ್ದಾರೆ, ಅಂಗಾಂಗಗಳು ದಾನ ಮಾಡಿದ್ದಾರೆ. ಸುಮಾರು 564 ಅಂಗಾಂಗಗಳನ್ನು ನಾವು ತಗೊಂಡು ಅಷ್ಟು ಜನಕ್ಕೆ ಜೀವ ಉಳಿದಿದೆ. ಈಗ ಬೇಡಿಕೆ ಎಷ್ಟಿದೆ ಅಂತಂದರೆ, ಪ್ರತಿ ವರ್ಷ 800-1,000 ಜನ ಕಿಡ್ನಿ ಬೇಕು ಅಂತ ದಾಖಲು ಮಾಡ್ಕೋತಾ ಇದ್ದಾರೆ. ಈ ಕಿಡ್ನಿಗೆ ಶಸ್ತ್ರಚಿಕಿತ್ಸೆ ಕೆಲವರು ಜೀವಂತ ಇರೋರು, ತಾಯಿ ಮಗನಿಗೆ ಅಥವಾ ಗಂಡನಿಗೆ ಅಥವಾ ಗಂಡ ಹೆಂಡತಿಗೆ ಈ ಥರ ದಾನ ಮಾಡ್ತಾ ಇದ್ದಾರೆ. ಅದು ಪ್ಲಸ್ ಈಗ ಮೆದುಳು ನಿಷ್ಕ್ರಿಯಗೊಂಡವರು ದಾನ ಮಾಡೋದು, ಎರಡೂ ಸೇರಿಸಿದರೆ ಕರ್ನಾಟಕದಲ್ಲಿ ಅರೌಂಡ್ ಒಂದು 600-650 ಜನ ಲೈವ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿದೆ. ಲೈವ್ ಕೆಲವು ಸ್ಟೇಟ್ಗಳಲ್ಲಿ 1,000 ತನಕ ಆಗ್ತದೆ. ಆದರೆ ಈ ಡಿಮ್ಯಾಂಡ್ಗೂ ಸಪ್ಲೈಗೂ ಅಂದರೆ ಪ್ರತಿ ವರ್ಷ 1,000 ರಿಸ್ಟ್ ಆಗ್ತಾ ಇದ್ದಾರೆ. ಅಂದರೆ ಇಲ್ಲಿವರೆಗೂ 5,000 ಜನ ಕಿಡ್ನಿಗಾಗಿ ಕಾಯ್ತಾ ಇದ್ದಾರೆ, ಆದರೆ ಅಂಗಾಂಗ ದಾನ ಆಗ್ತಾ ಇರೋದು ಇಷ್ಟು. ಸೊ ಇದು ವ್ಯತ್ಯಾಸ ಇದೆ. ಈ ವ್ಯತ್ಯಾಸಕ್ಕೆ ಭಾರತ ಜೊತೆಗೆ ನಾವು ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದೀವಿ ಇದನ್ನು ಮಾಡೋದಕ್ಕೆ. ಎರಡನೇದು, ಈ ಸ್ಟಾಟಿಸ್ಟಿಕ್ಸ್ನ ನೋಡಿದ್ರೆ ಹೆಣ್ಣು ಮಕ್ಕಳು ಲೈವ್ ಟ್ರಾನ್ಸ್ಪ್ಲಾಂಟೇಷನ್ 75% ಹೆಣ್ಣು ಮಕ್ಕಳೇ ಲೈವ್ ದಾನ ಮಾಡ್ತಾ ಇದ್ದಾರೆ,
0: ಜೀವಂತ ವ್ಯಕ್ತಿ
1: ದಾನ ಮಾಡ್ತಾ ಇದ್ದಾರೆ. 20% ಗಂಡಸರು, ಜೊತೆಗೆ ಮೆದುಳು ನಿಷ್ಕ್ರಿಯಗೊಂಡವ್ರು ನೋಡಿದಾಗ 75% ಗಂಡಸರು ಇದ್ದಾರೆ, 25% ಲೇಡೀಸ್ ಇದ್ದಾರೆ. ಇದೆಲ್ಲ ನಾವೇನು ಈ ಸ್ಟಾಟಿಸ್ಟಿಕ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಅವೇರ್ನೆಸ್ ಅನ್ನೋದು ಬಹಳ, ಈ ಅವೇರ್ನೆಸ್ ಮಾಡೋದಕ್ಕೆ ಈ ಎಲ್ಲ ಕಾರ್ಯಕ್ರಮಗಳ ಅಂಗಾಂಗ ದಿನಾಚರಣೆ ಇವೆಲ್ಲ ನಾವು ಮಾಡ್ತಾ ಇರೋದು.
0: ಮತ್ತೆ ತಾವು ಹೇಳಿದ್ರಿ ಈ ಗದಗ ಜಿಲ್ಲೆಯಲ್ಲಿ ಹೇಗೆ ಒಂದು ಕ್ರೀಡಾಕೂಟವನ್ನು ಕೂಡ ಮಾಡಿದ್ವಿ ಅಂತ, ಜಾಗೃತಿಯನ್ನ ಮತ್ತಷ್ಟು ವಿಸ್ತಾರ ಮಾಡೋದಕ್ಕೆ ಇನ್ನೂ ಯಾವ್ಯಾವ ಒಂದು ಗುರಿಗಳನ್ನು ಹಾಕಿಕೊಳ್ಳಲಾಗಿದೆ ಅಂತ?
1: ಒಂದು, ಪ್ರತಿಯೊಂದು ಏನು ಅಂಗಾಂಗ ನೋಂದಣಿ ಆಗಿರುತ್ತದೆ ಆಸ್ಪತ್ರೆಗಳು, ಪ್ರತಿಯೊಂದು ಆಸ್ಪತ್ರೆಗಳು ಅವರು ಅಲ್ಲಿರೋ ಜನಗಳಿಗೆ ತಿಳಿಸುವಂಥದ್ದು ಒಂದು ಕೆಲಸ ಮಾಡಬೇಕು. ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದ್ರ ಬಗ್ಗೆ ಮಾಹಿತಿನ ಕೊಡಬೇಕು. ಹಾಗೆಯೇ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀವಿ ನಾವು, ಹಳ್ಳಿಗೂ ಪ್ರಾರಂಭ ಕೊಡಬೇಕು ಅಂತ. ನಾವು ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತೀವಿ. ನಾವು ಆಶಾ ಕಾರ್ಯಕರ್ತರು ಇರ್ಬೋದು ಅಥವಾ ನಮ್ಮ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳು ಇರ್ತೀವಿ, ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಇರ್ತೀವಿ, ಹಾಗೆ CHOs ಅಂತ ಕರೆದು ಇವರಿಗೆಲ್ಲ ನಾವು ಟ್ರೈನಿಂಗ್ ಕೊಡ್ತಾ ಹೋದರೆ ಅವರು ಅವರ ಗ್ರಾಮಗಳಲ್ಲಿ, ಅವರು ಯಾವ ಗ್ರಾಮದಲ್ಲಿರ್ತಾರೆ ಆ ಗ್ರಾಮದಲ್ಲಿ ಈ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ನಮ್ಮಲ್ಲಿ ಏನು ನಾವು ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ಸ್ ಅಂತ ಇದ್ದಾರೆ ಅಂತ ಹೇಳ್ತಾ ಇದ್ದೆ ನಾನು, ಹಾಗೂ NGO ಕೆಲವರು ಇರ್ತಾರೆ, ಸಹಾಯಕರು ಇರ್ತಾರೆ ನಮಗೆ, ಅವರು ಕೂಡ ನಮಗೆ ಇಂಥ ವಿಷಯಗಳಲ್ಲಿ ಉಚಿತವಾಗಿ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆ ಬರದಂತೆ ಅವರು ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಇವಿಷ್ಟು ಕೂಡ ಈ ಪ್ರಚಾರಗಳೆಲ್ಲದೂ ಕೂಡ ನಮಗೆ ಅನುಕೂಲ ಆಗ್ತಾ ಇದೆ. ಅವೇರ್ನೆಸ್ ಬರ್ತಾ ಜಾಸ್ತಿ ಆಗ್ತಾ ಇದೆ, ಪ್ಲಡ್ಜಿಂಗ್ ಜಾಸ್ತಿ ಆಗ್ತದೆ. ನೀವು ಇಡೀ ಭಾರತದಲ್ಲಿ ನೀವು ಪ್ರತಿಜ್ಞೆ ಮಾಡಿರೋರು ಲೆಕ್ಕ ತಗೊಂಡ್ರೆ ಧಾರವಾಡ ಜಿಲ್ಲೆಯಲ್ಲೇ 1. ಒಂದು ಜಿಲ್ಲೆನಲ್ಲಿ 12,000 ಪ್ಲಡ್ಜಿಂಗ್ ಆಗಿದೆ ಇಡೀ ಭಾರತಕ್ಕೆ, ಒಂದು ಅತ್ಯಂತ ಜಿಲ್ಲೆ. ಅಂದರೆ ಇಲ್ಲೂ ಕೂಡ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ತಲುಪ್ತಾ ಇದ್ದೀವಿ.
0: ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಕೂಡ ಈ ಅಂಗಾಂಗ ದಾನದ ಬಗ್ಗೆ ಉಲ್ಲೇಖ ಮಾಡಿರೋದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬಹುದು. ಮತ್ತು ಒಟ್ಟಾರೆ ಇಡೀ ರಾಷ್ಟ್ರದಲ್ಲಿ 500,000+ ಜನ ಈ ಪೋರ್ಟಲ್ನಲ್ಲಿ ಪ್ಲೆಡ್ಜ್ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ಈಗ 60,000 ಹೆಚ್ಚಿದೆ, ಮತ್ತೆ ಧಾರವಾಡ ಜಿಲ್ಲೆ ಒಂದರಲ್ಲೇನೆ
1: 12,000
0: ಸಂಖ್ಯೆಯಲ್ಲಿದೆ ಅಂದ್ರೆ ಕರ್ನಾಟಕದ ಒಂದು ಸಾಧನೆಯನ್ನು
1: ಮೂರನೇ ಸ್ಥಾನದಲ್ಲಿದೆ ಕರ್ನಾಟಕ,
0: ಒಂದು ಹೆಮ್ಮೆಯ ವಿಷಯ. ಮತ್ತೆ ತಾವು ಹೇಳದ ಹಾಗೆ ಈಗ ವಿದ್ಯಾರ್ಥಿಗಳನ್ನ ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲ ಭಾಗದ ಏನಾಗಿಸುವುದಕ್ಕಾಗಿ ಈ ನೇತ್ರದಾನದ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿರೋದನ್ನ ಎಲ್ಲ ನಾವು ಕೇಳಿದೀವಿ. ಆದ್ರೆ ಅಂಗಾಂಗ ದಾನದ ಬಗ್ಗೆ ಹೆಚ್ಚು ಈ ನೇತ್ರದಾನದಷ್ಟು ಪ್ರಚಾರ
1: ಇಲ್ಲ. ಇಲ್ಲ.
0: ಸೊ ಇದರ ಜೊತೆಗೆ ಇನ್ನು ಜಾಗೃತಿ ಕಾರ್ಯಕ್ರಮಗಳನ್ನ ಯಾವ ರೀತಿ ಮಾಡಬಹುದು ಅಂತ, ಯಾಕೆಂತಂದ್ರೆ ಈಗ ನಮ್ಮ ಕೆಲವು ಒಂದು ಮೌಢ್ಯ ಅಂತ ಅನ್ಬಹುದು ಅಥವಾ ಕೆಲವು ಮಿತ್ ಅನ್ಬಹುದು, ಈಗ ದೇಹದ ಭಾಗವನ್ನ ಕತ್ತರಿಸೋದು ಅಥವಾ ಅದನ್ನ ವಿಭಾಗ ಮಾಡಬಹುದು ಅಷ್ಟು ಸರಿಯಲ್ಲ ಅನ್ನುವ ಒಂದು ಭಾವನೆ ಕೆಲವರಲ್ಲಿ ಇರುತ್ತೆ ಅದು. ಸೊ ಈ ಒಂದು ಮನೋಭಾವವನ್ನ ಹೋಗಲಾಡಿಸೋದಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಅಂತ.
1: ಇದನ್ನೇ ಈ ಜಾಗೃತಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಈ ಜಾಗೃತಿ ಸಮಯದಲ್ಲೂ ಈ ನಂಬಿಕೆಗಳನ್ನ ಅದು ಸುಳ್ಳು ಅನ್ನೋದಕ್ಕೆ ನಾವು ಮಾತಾಡ್ತಿರ್ತೀವಿ. ಈಗ ನಮ್ಮ ಧರ್ಮನೇ ತಗೊಳ್ಳಿ, ಹಿಂದೂ ಧರ್ಮದಲ್ಲಿ ಈ ವಜ್ರಾಯುಧ ಅಂತ ಏನು ಇಂದ್ರ ವಜ್ರಾಯುಧ ಇದೆ, ಆ ವಜ್ರಾಯುಧ ಬಂದಿರೋದು ದಧೀಚಿ ಮಹರ್ಷಿಗಳ ಬೆನ್ನುಮೂಳೆಯಿಂದ. ಈ ಬೆನ್ನುಮೂಳೆನೇ ದಾನ ಮಾಡಿದರು ಅವರು, ಯಾಕೆಂತಂದರೆ ರಾಕ್ಷಸರ ವಿರುದ್ಧ ಹೋರಾಡೋದಕ್ಕೆ ಅಂದರೆ ನಮ್ಮ ಪುರಾಣಗಳಲ್ಲೇ ದಾನದ ಬಗ್ಗೆ ಇದೆ. ಸೊ ಅಂಥದ್ರಲ್ಲಿ ಇದೆಲ್ಲ ಸುಳ್ಳದು, ಏನು ನಮ್ಮ ಅಂಗ ಕಣ್ಣು ಕೊಟ್ಟರೆ ಮುಂದಿನ ಜನ್ಮದಲ್ಲಿ ಕಣ್ಣಿರಲ್ಲ, ಈ ಥರ ಎಲ್ಲ ನಂಬಿಕೆ ಇದೆ, ಈ ಥರ ಎಲ್ಲ ನಂಬಿಕೆಗಳನ್ನ ಅದು ಸುಳ್ಳು ಅಂತಲೇ ನಾವು ಮಾಡಬೇಕು. ಆಮೇಲೆ ಎಲ್ಲ ಧರ್ಮಗಳಲ್ಲೂ ಕೂಡ ಎಲ್ಲೂ ಜೀವ ಉಳಿಸೋದನ್ನು ತಪ್ಪು ಅಂತ ಹೇಳೋದಿಲ್ಲ. ಆಮೇಲೆ ಎಲ್ಲ ಧರ್ಮೀಯರಿಗೂ ಕೂಡ ಅಂಗಾಂಗಗಳು ಬೇಕು. ಸೊ ಹಾಗಾಗಿ ಇದೇ ರೀತಿ ನಾವು ಪ್ರಚಾರ ಮಾಡಬೇಕಾದ್ರೆ ಪ್ರತಿಯೊಂದು ಉದಾಹರಣೆಗಳನ್ನ ಕೊಟ್ಟು, ಆಮೇಲೆ ನಾವು ಈಗ 2023 ಏನಾಯ್ತು, ನಾವು ಎಲ್ಲ ಧರ್ಮಗುರುಗಳನ್ನ ರಾಜ್ಯ ಮಟ್ಟದ ಅಂಗಾಂಗ ದಿನಾಚರಣೆ ಮಾಡಬೇಕಾದ್ರೆ ಎಲ್ಲ ಧರ್ಮಗುರುಗಳನ್ನ ಕರೆಸಿ ಅವರ ಧರ್ಮ ಏನು ಹೇಳುತ್ತೆ ಈ ಅಂಗಾಂಗದ ಬಗ್ಗೆ ಅನ್ನೋದು ಕೂಡ ನಾವು ಮಾಡಿದ್ವಿ.
0: ಮತ್ತೆ ನಮ್ಮ ಪರಂಪರೆಯ ಬಹುಮುಖ್ಯವಾದ ಒಂದು ಭಕ್ತಿ ಪ್ರಧಾನ ಕಥೆ ಬೇಡರ ಕಣ್ಣಪ್ಪದಲ್ಲಿ ಕೂಡ ಅವನು ಶಿವನಿಗೆ ಕಣ್ಣಿನಲ್ಲಿ ರಕ್ತ ಬರ್ತಾ ಇರೋದನ್ನ ನೋಡಿ ತನ್ನ ಕಣ್ಣನ್ನೇ ಅವನು ಭಕ್ತಿಯಿಂದ ಕೊಟ್ಟಿದ್ದನ್ನು ಕೂಡ ನೋಡ್ತೀವಿ. ಸೊ ಹೀಗಾಗಿ ನಮ್ಮ ಪರಂಪರೆಯಲ್ಲಿ ಅಂಗಾಂಗ ದಾನದ ಬಗ್ಗೆ ತುಂಬಾ
1: ಉಲ್ಲೇಖಗಳು
0: ಬರೋದನ್ನ ನಾವು ಕಾಣ್ತೀವಿ. ಮತ್ತೆ ತಾವಾಗ್ಲೇ ಹೇಳಿದ್ರಿ ಈಗ ಕಡಿಮೆ ಅವಧಿಯಲ್ಲಿ ಅಂಗಾಂಗವನ್ನ ಸ್ಥಳಾಂತರ ಮಾಡೋದು ತುಂಬಾ ದೊಡ್ಡ ಒಂದು ಸವಾಲು, ಅದು ಸಂಚಾರ ಈ ದಟ್ಟಣೆಯಲ್ಲಿ ಅಂತ ನಾವು ಕೂಡ ಕೆಲವು ಮಾಧ್ಯಮಗಳಲ್ಲಿ ವರದಿ ಬಂದಿರೋದನ್ನ ನೋಡಿದ್ದೀವಿ. ಈ ಹೃದಯವನ್ನ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಮತ್ತೆ ಅದನ್ನ ಸ್ಥಳಾಂತರ ಮಾಡೋದಕ್ಕೆ ಹೇಗೆ ವಿಮಾನಗಳನ್ನು ಬಳಸೋದು ಅಥವಾ ಡ್ರೋನ್ ಅನ್ನು ಬಳಸೋದು ಇತ್ತೀಚೆಗೆ ಅನ್ನೋದನ್ನ ನಾವು ನೋಡಿದ್ದೀವಿ. ಒಟ್ಟಾರೆ ಈ ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಬ್ಬ ದಾನಿ ಮೃತಪಟ್ಟ ಕೆಲವೇ ಗಂಟೆಗಳ ಅವಧಿಯಲ್ಲಿ ಅದರ ಫಲಾನುಭವಿಗೆ ಅಂಗಾಂಗವನ್ನ ದಾನ ಮಾಡುವ ಸಂದರ್ಭದಲ್ಲಿ, ಕಸಿಯನ್ನ ಮಾಡುವ ಸಂದರ್ಭದಲ್ಲಿ ವೈದ್ಯಕೀಯ ಲೋಕ ಎದುರಿಸ್ತಾ ಇರುವಂತಹ ಬಹುದೊಡ್ಡ ಸವಾಲು ಯಾವುದು ಅಂತ ತಾವು ಹೇಳ್ತೀರಿ?
1: ಇವಾಗ ಒಂದು ನಾವು ಆರ್ಗನ್, ಒಬ್ಬ ಮನುಷ್ಯನಿಂದ ನಾವು ಆರ್ಗನ್ ತೆಗೆದುಕೊಂಡ್ರೆ, ಆಚೆಗೆ ತೆಗೆದ್ರೆ ದಾನಿಯಿಂದ ತೆಗೆದುಕೊಳ್ಳೆ, ಅದಕ್ಕೆ ಒಂದು ಸೊಲ್ಯೂಷನ್ ಇರ್ತದೆ, ಕೋಲ್ಡ್ ಅಲ್ಲಿ ಇಟ್ಟಿರ್ತೀವಿ ನಾವು, ಇದಕ್ಕೆ ಏನು ಅಂಗಾಂಶಗಳಿಗೆ ಏನು ನ್ಯೂಟ್ರಿಯೆಂಟ್ಸ್ ಹಾಗೇನೆ ಅದನ್ನು ಕಾಪಾಡೋದಕ್ಕೆ ಆಕ್ಸಿಜನ್ ಇದೆಲ್ಲ ಅದರೊಳಗಡೆ ಇರ್ತದೆ. ಸೊ ಇದರೊಳಗಡೆ ತಗೊಂಡು ಇದಕ್ಕೆ ಇಷ್ಟು ಕೋಲ್ಡ್ ಬಾಕ್ಸ್ ಅಂತ ಕರಿತೀವಿ ನಾವು, ಕೋಲ್ಡ್ ಬಾಕ್ಸಲ್ಲಿ ಇಟ್ಟಿರ್ತೀವಿ. ಇದನ್ನು ನಾವು ಪೊಲೀಸ್ ಇಲಾಖೆಗೆ ನಾವು ಸಪೋರ್ಟ್ ಕೇಳ್ತೀವಿ ಇಂಥ ಸಂದರ್ಭದಲ್ಲಿ. ಅಲ್ಲಿ ಪ್ರತಿ ಸಲ ಕೋರಿದಾಗಲೆಲ್ಲ ಅದು ಕೂಡ ನಮಗೆ ಗ್ರೀನ್ ಕಾರಿಡಾರ್ ಅಂತ ಮಾಡಿಕೊಟ್ಟಿದ್ದಾರೆ. ಕೆಲವು ಸಲ ಮೆಟ್ರೋದಲ್ಲೂ ಕೂಡ ನೀವು ನೋಡಬಹುದು ಸಾಗಾಟ ಆಗಿದೆ. ಕೆಲವು ಸಲ ನಾನು ಹೇಳ್ತಾ ಇದ್ದೆ ರೋಟೋಯಿಂದ ನೋಟೋ ಹೋಗ್ಬೇಕಾದ್ರೆ ಡೆಲ್ಲಿಗೂ ಕೂಡ ವಿಮಾನದಲ್ಲಿ ತೆಗೆದುಕೊಂಡು ಹೋಗಿದ್ವಿ. ಸೊ ಇದಿಷ್ಟೂ ಕೂಡ ಒಂದು ಮ್ಯಾಕ್ಸಿಮಮ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಒಳಗಡೆ ಇಷ್ಟು ಪ್ರಕ್ರಿಯೆ ನಡೆದೋಗ್ಬೇಕು. ಯಾಕಂದ್ರೆ 4 ಒಳಗಡೆ ನಾವು ರೆಸಿಪಿಯೆಂಟ್ ಅಂದ್ರೆ ಯಾರಿಗೆ ಬೇಕಾಗಿರುತ್ತೆ ಅಂತ ವ್ಯಕ್ತಿ ಒಳಗಡೆ ಈ ಅಂಗಾಂಶನ ನಾವು ಅದರೊಳಗಡೆ ಅಂಗಾಂಗಗಳನ್ನ ಹಾಕಿ ಸರ್ಜರಿ ಮಾಡಬೇಕು. ಸೊ ಇದಿಷ್ಟಕ್ಕೂ ಕೂಡ ಮುಂಚೆನೆ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ಇತ್ತೀಚೆಗೆ ನಾವು ಇನ್ನೊಂದು ಸಾಫ್ಟ್ವೇರ್ ಅಂತ ಹೇಳ್ತೀವಿ ನಾವು, ನಾವು ಜೀವಸಾರ್ಥಕತೆ ಸಾಫ್ಟ್ವೇರ್ ಮಾಡಿದ್ದೀವಿ ರಾಷ್ಟ್ರ ಮಟ್ಟದಲ್ಲೂ ಕೂಡ, ಇದು ಹೊಸದಾಗಿ ಇನಾಗ್ರೇಷನ್ ಆಗಿದೆ ಈಗ. ಸೊ ಇದರೊಳಗಡೆ ಏನಂತಂದ್ರೆ ಈಗ ನಾವು ಸೆಕೆಂಡ್ ಡಿಕ್ಲರೇಷನ್ ಆಗ್ತದಲ್ಲ, ಬ್ರೈನ್ ಡೆತ್ 2 ಡಿಕ್ಲೇರ್ ಮಾಡ್ತೀನಿ ಅಂತ ಹೇಳ್ತೇನೆ, 2 ದೃಢೀಕರಣ ಆದ ಕೂಡಲೇ ನಾವು ಪ್ರತಿಯೊಂದು ಆಸ್ಪತ್ರೆಗೆ ಮೊದಲನೇ ದೃಢೀಕರಣ ಆದಾಗ್ಲೇ ಹೇಳಿರ್ತೀವಿ,
0: ಅಲರ್ಟ್ ಮಾಡಿರ್ತೀವಿ.
1: 2 ದೃಢೀಕರಣ ಆದ್ಮೇಲೆ ಅದಕ್ಕೆ ಎಲ್ಲ ಪೊಲೀಸ್ ಇಲಾಖೆಗೆ ತಗೊಳ್ಳೋದಕ್ಕೆ ಎಲ್ಲದಕ್ಕೂ ಆಗೋದು. ಈಗ ಕಿಡ್ನಿ ಒಂದು ಆಸ್ಪತ್ರೆಗೆ ಹೋಗುತ್ತೆ, ಹಾರ್ಟ್ ಲಂಗ್ಸ್ ಒಂದು ಆಸ್ಪತ್ರೆಗೆ ಹೋಗುತ್ತೆ, ಈ ಬೇರೆ ಬೇರೆ ಆಸ್ಪತ್ರೆಯವರೆಲ್ಲರೂ ಕೂಡ ಈ ಡೋನರ್ ಎಲ್ಲಿರ್ತಾರೆ, ದಾನಿ ಎಲ್ಲಿರ್ತಾರೆ, ಆ ಆಸ್ಪತ್ರೆಗೆ ಬರಬೇಕು, ಸರ್ಜರಿ ಮಾಡಬೇಕು, ಅಂಗಾಂಗಗಳನ್ನ ತೆಗಿಬೇಕು. ಸೊ ಈ ಕೋಆರ್ಡಿನೇಷನ್ ಇರಬೇಕು, ಒಬ್ಬೊಬ್ಬರು ಒಂದೊಂದು ಹಾಸ್ಪಿಟಲವರು ಬೇರೆ ಬೇರೆ ಸಮಯದಲ್ಲಿ ಬಂದರೆ ತೊಂದರೆ ಆಗ್ತದೆ. ಸೊ ಇದಕ್ಕೆ ನಾವು ಸಾಫ್ಟ್ವೇರ್ನಲ್ಲಿ ಯಾರು ಯಾವ ಸಮಯಕ್ಕೆ ಬರ್ತಾರೆ, ಯಾವ ಸಮಯಕ್ಕೆ ಸರ್ಜರಿ ಮಾಡಬೇಕು ಪ್ರತಿಯೊಂದು ಕೂಡ ಅವರು ಫೀಡ್ ಮಾಡಿ ಅದರೊಳಗಡೆ ಎಂಟ್ರಿ ಮಾಡ್ತಾರೆ. ಆವಾಗ ಈ ಕೋಆರ್ಡಿನೇಷನ್ ತೆಗೆದು ಕಂಡು ಹೋಗೋದಕ್ಕೆ ಪೊಲೀಸ್ನವ್ರಿಗೆ ತಿಳಿಸೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಒಂದು ಟೈಮ್ ಸೆಟ್ ಮಾಡ್ಕೊಂಡು

0: ಅಂದ್ಕೊಂಡು ಏನು ಲಾಜಿಸ್ಟಿಕ್ಸ್ನ ಕಂಪ್ಲೀಟ್ ಆಗಿ ಈ ಸಾಫ್ಟ್ವೇರಲ್ಲೇ ಗೊತ್ತಾಗ್ಬಿಡ್ತದೆ ಎಲ್ಲರಿಗೂ. ಸೊ ಎಲ್ಲರೂ ಕೂಡ ಅವರು ಆ ಸಮಯಕ್ಕೆ ಬಂದು ತಕ್ಷಣ ತೆಗೆದುಕೊಂಡು ಹೋಗ್ಬೋದು. ಇಷ್ಟೇ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ನಾವು.
1: ಮತ್ತು ಈ ಅಂಗಾಂಗ ಕಸಿ ಮಾಡುವಂತಹ ಸರ್ಕಾರಿ ಆಸ್ಪತ್ರೆಗಳ ಮುಖ್ಯವಾದ ಕೆಲವು ವಿವರಗಳನ್ನು ಕೊಡಬಹುದಾ ಅಂತ?
0: ಹೌದು, ಈಗ ನಮ್ಮಲ್ಲಿ ಕಿಡ್ನಿನ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋಯೂರಲಜಿ ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲ್ ಕಾಂಪೌಂಡ್ನಲ್ಲೇ ಇದೆ. ಅದೇ ರೀತಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಇದೆ. ಇಲ್ಲೂ ಕೂಡ ಕಿಡ್ನಿನೂ ಮಾಡ್ತಾರೆ, ಲಿವರ್

0: ವೆನ್ಲಾಕ್ ಹಾಸ್ಪಿಟಲ್ ಮಂಗಳೂರಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಮಿಲ್ಟ್ರಿದು ಕಮಾಂಡ್ ಹಾಸ್ಪಿಟಲ್ ಇದೆ. ಈ ಸರ್ಕಾರಿ ಆಸ್ಪತ್ರೆಗಳ ಜೊತೆಗೆ ಖಾಸಗಿ ಆಸ್ಪತ್ರೆಗಳು ಸಾಕಷ್ಟಿವೆ. 94 ಅಂದರೆ ಕಸಿ ಮಾಡುವಂಥ ಆಸ್ಪತ್ರೆಗಳು ನೋಂದಣಿಯಾಗಿದ್ದಾವೆ ಇದರೊಳಗಡೆ.
1: ಒಟ್ಟಾರೆ ಅಂಗಾಂಗ ದಾನ ಮತ್ತು ಅಂಗಾಂಶ ಕಸಿ ವಲಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಉತ್ತಮ ಸಾಧನೆ ಮಾಡ್ತಾ ಇದೆ ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ ಈ ವಿಚಾರಗಳಲ್ಲಿ ಮತ್ತೆ ಅಂಗಾಂಗ ದಾನ ಮತ್ತು ಅಂಗಾಂಶ ಕಸಿ ವಿಷಯ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದ್ದಕ್ಕಾಗಿ ಸೋಟೋ ಉಪನಿರ್ದೇಶಕರು ಮತ್ತು ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
0: ನಾನು ಕೂಡ ಧನ್ಯವಾದ ಅರ್ಪಿಸ್ತೇನೆ.
2: ಇದುವರೆಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಅಂಗಾಂಗದಾನ ಜಾಗೃತಿ ಅಭಿಯಾನ ಕುರಿತ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಅರುಣ್ ಕುಮಾರ್ ಡಿಪಿ, ಉಪನಿರ್ದೇಶಕರು ಮತ್ತು ಕಾರ್ಯಕ್ರಮ ಅಧಿಕಾರಿ ರಾಜ್ಯ ಅಂಗಾಂಗದಾನ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಸೋಟ್ಟೋ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಗಿರೀಶ್ ಮೇರ್ವೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
2: ಆಕಾಶವಾಣಿ ಎಫ್ಎಂ ರೇನ್ಬೋ.
3: ಇನ್ನೇನು ಸಮಯ 8:45 ಆಗಲಿದೆ. ಈಗ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಂಬತ್ತು ಗಂಟೆ 16:10 ಕೇಳ್ತಾ ಇದ್ದೀರಾ ಕನ್ನಡ ಕಾಮನ್ ಬಿಲೋ ಫ್ರಮ್ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. ಸುಖಂ ಕೇಪಲ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಮನಸ್ಸಿಗೆ ತುಂಬ ಹತ್ತಿರ ಇರುವಂತಹ ಮರೆಯಲಾಗದಂತಹ ಹಿಂದಿ ಗೀತೆಗಳು ಈ ಒಂದು ಕಾಲಗಂಟೆ ಕಾಲಾವಧಿಯಲ್ಲಿ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಎಂಥ ಗೀತೆಗಳು ಕೇಳಿ, ಮೊದಲನೇ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತದೆ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ.

ಅದ್ಭುತವಾಗಿರುವಂತಹ ಗೀತೆಗಳು ಅಂತ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹೈ ಎಫ್ ಎಂ ರೈನ್ಬೋ ಜಾನೇದೊನ್ನ ಗೀತೆಯನ್ನು ಪ್ರಸಾರ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಕೊಂಕೈಪಲ್ ಕಾರ್ಯಕ್ರಮದಲ್ಲಿ ನಾಗರ ಪಂಚಮಿ ಹಬ್ಬದ ಉಂಡೆಗಳು ಕೂಡ ರೆಡಿ ಇದೆ, ಬರ್ತೀರಾ ಎಂಜಾಯ್ ಮಾಡೋಣ ಅಂತ ಶಿವಾನಂದ ಹಲ್ಲೂರು ಅವರು ದಾವಣಗೆರೆಯಿಂದ ಹೇಳ್ತೀರಿ. ಓ ಥ್ಯಾಂಕ್ ಯು ಸೋ ಮಚ್. ಸುಖಂ ಕೇಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪ್ರಶಾಂತ್ ಅಂತ ಕಿಶನ್ ರೋಷನ್, ಶಿವಭರಣಿ ಹನುಮತೇಗೌಡ ಅವರು ಹಾಡ್ಲಿ ಮಾಡುವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದರೆ ಖಂಡಿತ 11 ಗಂಟೆವರೆಗೂ ಕಳಿಸಲ್ಲ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡಿ ಇವತ್ತು ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಥ್ಯಾಂಕ್ ಯು ಸೋ ಮಚ್. ಪ್ರಶಾಂತ್ ಅವರೇ ಊಟ ಆಯ್ತಾ ಅಂತ ಅಮೃತ ರಮೇಶ್ ಅವರು ಕೇಳ್ತೀರಿ. ಎಸ್, ಊಟ ಆಯಿತು. ಹಾಗೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೀವಿ ಅಂತ ಕೂಡ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ರಘು ಅವರು ಹೇಳ್ತೀರ, ಮೇಡ್ ಇನ್ ಇಂಡಿಯಾ ಗೀತೆ ಕೇಳಿ ತುಂಬ ದಿನ ಆಗಿತ್ತು, ಥ್ಯಾಂಕ್ ಯು ಈ ಗೀತೆಯನ್ನು ಪ್ರಸಾರ ಮಾಡಿದ್ದಕ್ಕೆ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಯಲ್ಲಿ ಅಲಿಶಾ ಚಿನ್ನಾಯ್ ಅವರ ಮೇಡ್ ಇನ್ ಇಂಡಿಯಾ ಗೀತೆಯನ್ನು ಪ್ರಸಾರ ಮಾಡಿದ್ದಕ್ಕೆ ಎಫ್ ಎಂ ರೈನ್ಬೋಗೆ ಧನ್ಯವಾದಗಳು ಅಂತ ನಂಬರ್ ಎಂಡಿಂಗ್ 6868 ಇಂದ ಸಂದೇಶ ಬಂದಿದೆ. ಥ್ಯಾಂಕ್ ಯು. ನೀವು ಸಂದೇಶಗಳನ್ನು ಕಳಿಸ್ಬೇಕು ಅಂತಂದರೆ 9 8 0 9 0 1 0 1 3ಗೆ ನೀವು ಸಂದೇಶವನ್ನು ಕಳಿಸ್ಬೋದು. ಇನ್ನಷ್ಟು ಗೀತೆಗಳು ನಿಮಗಾಗಿ ಪ್ರಸಾರ ಆಗುತ್ತೆ. ಕೇಳಿ ಮುಂದಿನ ಗೀತೆ.

ಮ್ಯಾಚಸ್ ಚಿತ್ರದ ಚಪ ಚಪಾಚರ್ ಕಚಲೆ. ಈ ಪಿಕ್ಚರೈಸೇಷನ್ ನೋಡಿದ್ರೂ ತುಂಬ ಡಿಫ್ರೆಂಟ್ ಆಗಿರುವಂತಹ ಪಿಕ್ಚರೈಸೇಷನ್ ಇದು. ಮ್ಯಾಚಸ್ ಚಿತ್ರದ ಗೀತೆ ಹರಿಹರನ್ ಮತ್ತು ಸುರೇಶ್ ವಾಡ್ಕರ್ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ರಿ ನಿಮ್ಮದೇ ಆದ ಕಾರ್ಯಕ್ರಮ ಸುಖೋಂಕೆ ಪಾಲ್ ಕಾರ್ಯಕ್ರಮದಲ್ಲಿ. ಇಲ್ಲಿ ಸಂದೇಶಗಳ ಕಡೆ ಗಮನ ಹರಿಸೋಣ. ಕೆರೂರಿಂದ ನಿಜಗುಣಿ ಅವರು ಹೇಳ್ತಿದ್ದಾರೆ, ಹಾಡುಗಳಲ್ಲಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಥ್ಯಾಂಕ್ ಯು ಪ್ರಶಾಂತ್ ಅಂತ ಅವ್ರು ಹೇಳ್ತಾರೆ. ನಮಸ್ತೆ, ಅದ್ಭುತವಾದ ಗೀತೆಗಳು, ಥ್ಯಾಂಕ್ ಯು ಪ್ರಶಾಂತ್ ಅವರೇ ಅಂತ ಹೇಳಿ ಮೂಡಲವಿಟ್ಲಾಪುರದ ಪದ್ಮಶ್ರೀ ದರ್ಪಣ ಘಾಟಿ ಅನಂತಕುಮಾರ್ ಅವರು ಧನ್ಯವಾದಗಳ ಜೊತೆ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಥ್ಯಾಂಕ್ಸ್ ಅಲಾಟ್. ಹಾಯ್ ಪ್ರಶಾಂತ್, ನೀವು ಬಂದರೆ ಹಾಡುಗಳ ಹಬ್ಬ ನಮಗೆ ಸೂಪರ್ ಅಂತ ಕೆ ಪಿ ರೋಟ್ ಗೋಪಾಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓ ವೆರಿ ನೈಸ್, ಥ್ಯಾಂಕ್ಸ್ ಅಲಾಟ್. ನಮಸ್ತೆ, ಸ್ವಾತಂತ್ರ್ಯ ದಿನದ ಶುಭಾಶಯಗಳು ನಿಮಗೆ, ನಾಗರ ಪಂಚಮಿಯ ಶುಭಾಶಯಗಳು ಅಡ್ವಾನ್ಸ್ ಆಗಿ, ವರಮಹಾಲಕ್ಷ್ಮಿಯ ಶುಭಾಶಯಗಳು ಕೂಡ ತಮಗೆ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಅಮೃತ ರಮೇಶ್ ಅವರು. ವೆರಿ ನೈಸ್, ಇಷ್ಟು ಬೇಗ ಫೈನ್. ನಿಮಗೂ ಕೂಡ ಪ್ರತಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಮೇಡ್ ಇನ್ ಇಂಡಿಯಾ ಸೂಪರ್ ಸಾಂಗ್ ಅಂತ ಸಂದೇಶವನ್ನು ಕಳಿಸ್ತಾ ಇರೋರು. ಓಕೆ ಓಕೆ, ಯಾರು ಯಾರು ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಜೊತೆಗೆ ಹಾಗೆ ಕಲಬುರಗಿಯ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು ಮೇಡ್ ಇನ್ ಇಂಡಿಯಾ ಗೀತೆ ಕೇಳಿ ತುಂಬ ಇಷ್ಟ ಆಯಿತು, ಥ್ಯಾಂಕ್ ಯು ಪ್ರಶಾಂತ್ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ್ಯ ಬಡಿಗೇರ ಕುಕ್ನೂರು ಹರಿಹರದಿಂದ ಹೇಳ್ತೀರ, ನಮಸ್ತೆ ಪ್ರಶಾಂತ್ ಅವರೇ, ಸುಖಂಕೆ ಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ತುಂಬ ಹೃದಯದ ಧನ್ಯವಾದಗಳು. ಇಂಥ ಗೀತೆಗಳನ್ನು ಕೇಳೋದಕ್ಕೆ ಖುಷಿಯಾಗುತ್ತೆ, ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ರಾಣಿ ಹಳೇಬೀಡು ಅವರು ಹೇಳ್ತೀರ, ಕಾರ್ಯಕ್ರಮದಲ್ಲಿ ಹಿಂದಿ ಗೀತೆಗಳು ಎಲ್ಲ ಇಷ್ಟ ಆಗ್ತಾ ಇದೆ ಅಂತ, ಸೂಪರ್ ಸೂಪರ್ ಬರಬೇಕು ಇಷ್ಟೇ, ಇದೇ ಥರ ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡಿ ಬನ್ನಿ ಊಟಕ್ಕೆ ಅಂತ ಭಾಗ್ಯಶ್ರೀ ಅವರ ಸಂದೇಶ ಬಂದಿದೆ. ಶುಭರಾತ್ರಿ ಅಂತ ಕೂಡ ಹೇಳ್ತಿದ್ದಾರೆ. ವೆರಿ ಗುಡ್ ಈವ್ನಿಂಗ್ ಮತ್ತೊಮ್ಮೆ ನೀವೆಲ್ಲರಿಗೂ. ಎಲ್ಲ ಊಟ ಆಯ್ತಾ, ಊಟ ಮಾಡ್ತಾ ಇದ್ದಾರೆ. ಇಂಥ ಗೀತೆಗಳನ್ನು ಕೇಳ್ತಾ ಹಾಗೆ ಎಂಜಾಯ್ ಮಾಡಿ ಹಾಗೆ ಕೇಳಿ ಮತ್ತೊಂದು ಗೀತೆ. ಕುಮಾರ್ ಸನು ಅವರ ಧ್ವನಿಯಲ್ಲಿ ಒಂದು ಡಿಫ್ರೆಂಟಾಗಿ ಹಾಡಿರುವಂಥ ಗೀತೆ, ತುಂಬ ಸೈಲೆಂಟಾಗಿದೆ, ತುಂಬ ಕೂಲಾಗಿದೆ. ಎಲ್ಲ ಒಂಥರ ಬೀಚ್ ಇರೋ ಗೀತೆಯನ್ನು ಕೇಳಿದ ಮೇಲೆ ಒಂದು ಗೀತೆ ಒಂದು ಸ್ವಲ್ಪ ತುಂಬ ಡಿಫ್ರೆಂಟ್ ಆಗಿರುವಂಥ ಗೀತೆ ಕೇಳೋಣ ಬನ್ನಿ. ಪರದೇಶ್ ಚಿತ್ರದ ಗೀತೆ ದೋ ದಿಲ್ ಮಿಲ್ ರಹೇ, ಅದ್ಭುತವಾಗಿರುವಂತಹ ಸಾಹಿತ್ಯ ಇರುವಂಥ ಗೀತೆ, ತುಂಬ ಶಾಂತವಾಗಿ ಪ್ರಶಾಂತವಾಗಿ ಇರುವಂಥ ಗೀತೆ. ಎಂಜಾಯ್ ಮಾಡಿ.

ದಿಲ್ ದೋ ಬಚ್ಚಾ ಹೇ ಜಿ ರಾಹತ್ ಫತೇ ಅಲಿ ಖಾನ್ ಅವರ ಹಾಡುಗಾರಿಕೆ. ಇಷ್ಕಿಯಾ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಯಿತು ಸುಖೋ ಕೆ ಪಲ್ ಕಾರ್ಯಕ್ರಮದಲ್ಲಿ. ಹಾಡುಗಳಂತೂ ಸೂಪರ್ ಆಗಿದೆ ಅಂತ ಯಶಸ್ ಪ್ರಧಾನ್ ನಂದಿನಿ ಪ್ರಧಾನ್ ಕರಿಹೊಬರಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಊಟಕ್ಕೆ ಬನ್ನಿ ಅಂತ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನಿಂದ ಸಂದೇಶವನ್ನು ಕಳಿಸ್ತಾ ಇರೋ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಸಂದೇಶಕ್ಕೆ ಜೊತೆಗೆ ಇನ್ವೈಟ್ಗೆ. ಓಕೆ, ದೂದಿಲ್ದೆ ಮಿಲ್ರೆ ಒಳ್ಳೆ ಗೀತೆ ಆಯ್ಕೆ ಮಾಡಿದ್ದೀರಾ ಪ್ರಶಾಂತ್ ಅಂತ ನಾಗರತ್ನ ಅವರ ಸಂದೇಶ ಬಂದಿದ್ದರೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರೇ ಹೇಳ್ತಿದ್ದಾರೆ, ಸುಖಂ ಕೇವಲ್ ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ನಿಮಗೆ ಅಂತ ಹೇಳ್ತಿದ್ದಾರೆ. ಹಾಗೆ ಆಲ್ ಸಾಂಗ್ಸ್ ಆರ್ ಗುಡ್ ಈ ಕಾರ್ಯಕ್ರಮದಲ್ಲಿ ಅಂತ ಅಶ್ವಿನಿ ಅಗಡಿ ಗೌತಮ್ ಎಚ್ ಎಸ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ವೆರಿ ನೈಸ್, ಥ್ಯಾಂಕ್ ಯು. ಹಾಗೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಎಫ್ ಎಂ ರೈನ್ಬೋ ಜೊತೆಯಾಗಿ ನಾವು ಕೂಡ ಇದ್ದೀವಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀವಿ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಎಫ್ ಎಂ ರೈನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳು ಮೂಡಿ ಬರ್ತಾ ಇದೆ ಅಂತ ರಘು ಅವರ ಸಂದೇಶ ಬಂದಿದೆ. ರಮ್ಯವರು ಹೇಳ್ತಿದ್ದಾರೆ ಎಫ್ ಎಂ ರೈನ್ಬೋದಲ್ಲಿ ನಿಮ್ಮ ಜೊತೆಯಾಗಿ ನಾವು ಕೂಡ ಇದ್ದೀವಿ, ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಸೊ ಹಾಗೆ ಸಂದೇಶ ಬರ್ತಾ ಇದೆ ನಂಬರ್ ಎಂಡಿಂಗ್ 535 ಸುಖೋ ಕಪಲ್ ಕಾರ್ಯಕ್ರಮ ಬಹುತ್ ಅಚ್ಚಾ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ನಂಬರ್ ಎಂಡಿಂಗ್ 535 ಸ್ನೇಹಿತರು ಅವ್ರ ಹೆಸರನ್ನು ಕಳಿಸಿಲ್ಲ, ಅವರು ಕೂಡ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಮುಂದಿನ ಗೀತೆ ಯಾವುದು ಯಾವುದು ಯಾವುದು, ಮತ್ತೊಂದು ಒಳ್ಳೆ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳಿ ಉದಿತ್ ನಾರಾಯಣ್ ಮತ್ತು ವಿಭಾ ಅವರು ಹಾಡಿರುವಂತಹ ಗೀತೆ, ಎಂಜಾಯ್ ಮಾಡಿ.

ಉದಿತ್ ನಾರಾಯಣ್ ಮತ್ತು ವಿಭಾ ಶರ್ಮಾ ಅವರ ಹಾಡುಗಾರಿಕೆಯಲ್ಲಿ ಮೂಡಿಬಂದಂಥ ಅದ್ಭುತ ಗೀತೆ ಇಷ್ಕ್ ಚಿತ್ರದ ಟೈಟಲ್ ಟ್ರ್ಯಾಕ್ ನೀವೆಲ್ಲರೂ ಕೇಳ್ತಾ ಇದ್ದೀರಿ ಎಫ್ ಎಂ ರೈನ್ಬೋದಲ್ಲಿ. ಇವತ್ತಿನ ಎಲ್ಲ ಹಾಡುಗಳು ತುಂಬ ಇಷ್ಟ ಆಯಿತು. ಪ್ರಶಾಂತ್ ಅಂತ ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಅವರ ಸಂದೇಶ ಬಂದು ತಲುಪಿದೆ. ದಿಲ್ ಪಸಂದ್ ಗಾನ ಅಚ್ಛಾ ಹೇ ಅಂತ ಅನುಷ್ ಅವರ ಸಂದೇಶ ಬಂದಿದೆ. ಹಾಗೆ ವರೇ ವಾ ಪ್ರಶಾಂತ್, ಒಳ್ಳೆ ಫೇವ್ರೇಟ್ ಗೀತೆಗಳನ್ನೇ ಪ್ರಸಾರ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಅಮೃತ ರಮೇಶ್ ಅವರು ಹೇಳ್ತಾ ಇದ್ದರೆ, ಓ ಪ್ಯಾರ್ ಕರ್ನೆ ಕೆ ಲಿಯೇ ಬಹುತ್ ಡರ್ಕಿ ಹೋತಾ ಹೇ ಅಂತ ಸಂದೇಶವನ್ನು ಕಳಿಸಿರೋದು ನಾಗರತ್ನ ಅವರು. ಓಕೆ, ಸೊ ಜೊತೆಯಲ್ಲಿ ಎಫ್ ಎಂ ರೈನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ಸುಗಮ್ ಕೇಬಲ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

10:03:29 ಇದು ಕನ್ನಡ ಕಾಮನಬಿಲು ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಕನಸಿನ ಲೋಕಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. 10:00 AM-11:05 ಸುಮಧುರ ಕನ್ನಡ ಗೀತೆಗಳು, ರೊಮ್ಯಾಂಟಿಕ್ ಗೀತೆಗಳು, ಯುಗಳ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿಬರುತ್ತೆ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಥ ಗೀತೆಗಳೇ ಇದೆಯಾ ನೋಡೋಣ. ಇವತ್ತಿನ ಗೀತೆಯಲ್ಲಿ, ಪ್ರತಿಯೊಂದು ಗೀತೆಯಲ್ಲೂ ಒಂದು ವಿಶೇಷತೆ ಇದೆ.

ಏನಿರಬಹುದು ಅದನ್ನು ಹಾಗೆ ಮಾತಾಡ್ತಾ ಹೋಗೋಣ. ಪ್ರತಿಯೊಂದು ಗೀತೆಯಲ್ಲೂ, ಕನ್ನಡದ ಗೀತೆಯಲ್ಲೂ ಒಂದು ವಿಶೇಷತೆ ಎದ್ದು ಕಾಣ್ತಾನೆ ಇರುತ್ತೆ ಖಂಡಿತ. ಅದಕ್ಕೆ ಆ ಎಲ್ಲ ಗೀತೆಗಳು ನಮ್ಮ ಮನ ಮುಟ್ಟುತ್ತೆ. ಇವತ್ತಿನ ಗೀತೆಗಳಲ್ಲಿ ಏನಿದೆ ನೋಡೋಣ. ಮಾತಿಗಿಂತ ಗೀತೆಯನ್ನು ಕೇಳೋಣ ಬನ್ನಿ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ.

ಈ ಸಂಭಾಷಣೆ, ನಮ್ಮ ಈ ಪ್ರೇಮ ಸಂಭಾಷಣೆಯ ಮಧುರ ಮಧುರ ಅತಿ ಮಧುರ, ಯಾವಾಗಲೂ ಮಧುರ. ಯಾಕೆ ಅಂತಂದರೆ ಈ ಗೀತೆ ಎಷ್ಟು ಸರಿ ಕೇಳಿದರೂ ಬೇಜಾರಾಗಲ್ಲ. ಸಾಹಿತ್ಯ ಅದ್ಭುತ, ಸಂಗೀತ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಒಂಥರ ವಿಭಿನ್ನವಾಗಿರುವಂತಹ ಶೈಲಿಯಲ್ಲಿ ಇರುವಂತಹ ಈ ಗೀತೆ, ಉಪೇಂದ್ರ ಕುಮಾರ್ ಅವರ ಕಂಪೋಸಿಷನ್ನಲ್ಲಿ ಮೂಡಿ ಬಂದಿರುವಂತಹ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯ ಈ ಗೀತೆಗಿದೆ. ಸೊ ಹಾಗಾಗಿ ಈ ಗೀತೆ ಯಾವಾಗಲೂ ಮನಸ್ಸಿಗೆ ತುಂಬ ಹತ್ತಿರ ಅನಿಸುತ್ತೆ. ಏನಂತೀರಾ? ಇದೇ ಥರ ವಿಭಿನ್ನವಾಗಿರುವಂತಹ ಗೀತೆಗಳಲ್ಲಿ ಮತ್ತೊಂದು ಗೀತೆ, ಎಂಜಾಯ್ ಮಾಡಿ.

ಮನ ತುಂಬಿ ಬರುತ್ತೆ ಈ ಗೀತೆಯನ್ನ ಕೇಳಿದ್ರೆ. ಈ ಭಾವಗೀತೆ ನಿನಗಾಗಿ ಹಾಡಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಗೀತೆ, ಚಿವುದಯಶಂಕರ್ ಅವರ ಸಾಹಿತ್ಯ, ರಾಜನಾಗೇಂದ್ರ ಅವರ ಕಂಪೋಸಿಷನ್ ಇರುವಂತಹ ಗೀತೆ ಇದಾಗಿದೆ. ವಿಶೇಷ ವಿಶಿಷ್ಟ ಅಂತಂದರೆ ಇವತ್ತಿನ ಈ ಕಾರ್ಯಕ್ರಮದ ಐಡಿಯಾ ಈ ಗೀತೆಯಿಂದಲೇ ಹುಟ್ಟಿದ್ದು. ಸಾಹಿತ್ಯದ ಜೊತೆಗೆ ಸಂಗೀತದ ಜೊತೆಗೆ ವಯಲಿನ್ನ ಉಪಯೋಗಿಸ್ಕೊಂಡಿರುವಂಥ ರೀತಿ ಬಹಳ ಬಹಳ ವಿಭಿನ್ನವಾಗಿದೆ. ತುಂಬ ತುಂಬ ಚೆನ್ನಾಗಿದೆ. ಈ ಗೀತೆಗೆ ಒಂದು ಮೆರುಗು ಅಂತಲೇ ಹೇಳ್ಬೋದು. ಅದ್ಭುತವಾಗಿರುವಂತಹ ಗೀತೆ ಈ ಭಾವಗೀತೆ ನಿನಗಾಗಿ ಹಾಡಿದೆ. ಒಂದೇ ಗುರಿ ಚಿತ್ರದ ಗೀತೆಯನ್ನು ನೀವು ಕೇಳ್ತಾ ಇದ್ರಿ ಎಫ್ ಎಂ ರೈನ್ಬೋದಲ್ಲಿ. ಸಂದೇಶಗಳ ಕಡೆ ಗಮನ ಹರಿಸೋದಾದರೆ ತುಂಬ ವಿಭಿನ್ನವಾಗಿರುವಂಥ ಟಾಪಿಕ್ ತಂದಿದ್ದೀರಾ ಪ್ರಶಾಂತ್ ಇವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ರಮ್ಯಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಗುಡ್ ಈವ್ನಿಂಗ್ ಟೀಮ್, ಹಾಡುಗಳಂತೂ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಯುವರಾಜ್ ಪೂಜಾ ಆ್ಯಂಡ್ ವಿಜಯ್ ಫ್ರಮ್ ರಾಯಚೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಶ್ವಿನಿ ಅವರು ಸಂದೇಶವನ್ನು ಕಳಿಸಿದ್ದಾರೆ ಧಾರವಾಡದಿಂದ. ಎಫ್ ಎಂ ರೈನ್ಬೋನ ಕೇಳ್ತಾ ಇದ್ವಿ, ತುಂಬ ಥೀಮ್ ಚೆನ್ನಾಗಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್ ಪ್ರಶಾಂತ್, ಈ ಸಂಭಾಷಣೆ ಮೈ ಫೇವ್ರೆಟ್ ಸಾಂಗ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ಪ್ಲೇಯಿಂಗ್ ಇಟ್ ಅಂತ 08094 ಇಂದ ಗೋಪಾಲಾಚಾರ್ಯವರ ಸಂದೇಶ ಬಂದು ತಲುಪಿದೆ. ಪ್ರೀತಿಯ ಧನ್ಯವಾದಗಳು. ನಮಸ್ತೆ ಸರ್, ಇಂದಿನ ವಿಶೇಷ ಏನಿರ್ಬೋದು, ತಲೆಗೆ ಹೊಳಿತಾ ಇಲ್ಲ, ಹಾಡಂತೂ ಮಧುರವಾಗಿದೆ ಅಂತ ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಡಿಗೆರೆ ಕೊಕ್ಕನೂರು ಹರಿಹರ ತಾಲೂಕಿಂದ ಹೇಳ್ತಿದ್ದಾರೆ. ಸಂಭಾಷಣೆ ಪ್ರೇಮ ಸಂಭಾಷಣೆ ಧರ್ಮಸಲಿ ಚಿತ್ರದ ಗೀತೆ ಇಂದ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಅವರು ಹೇಳ್ತಿದ್ದಾರೆ. ಜೊತೆಯಲ್ಲಿ ಶಿವಾನಂದ ಹಲ್ಲೂರು ಅವರು ದಾವಣಗೆರೆಯಿಂದ ಹೇಳ್ತಿದ್ದಾರೆ, ವೆರಿ ನೈಸ್ ಸಾಂಗ್ಸ್, ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ. ಪ್ರಶಾಂತ್ ಅವರೇ, ಆಲ್ ಸಾಂಗ್ಸ್ ಆರ್ ವೆರಿ ಗುಡ್, ವೆರಿ ನೈಸ್ ಪ್ರೆಸೆಂಟೇಷನ್ ಅಂತ ಸತ್ಯ ಅವರು ಬಸವೇಶ್ವರ ನಗರದಿಂದ ಹೇಳ್ತಾ ಇದ್ದಾರೆ. ಚಂದ್ರಶೇಖರ್ ನಾಯಕ್ ಅವರು ಜೀವನ್ ಭೀಮನಗರದ ದಾವಣಗೆರೆಯಿಂದ ಹೇಳ್ತಿದ್ದಾರೆ, ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಪ್ರಶಾಂತ್ ಅವರೇ ಅಂತ ಸಂದೇಶವನ್ನು ಕಳಿಸಿದ್ದಾರೆ.

ಸಂಸ್ಥೆಯಲ್ಲಿ ಈ ದಿನ ಕನಸಿನ ಲೋಕದಲ್ಲಿ ಈ ಶಬ್ದದಿಂದ ಶುರುವಾಗುವ ಹಾಡು ಇರಬಹುದು ಅಂತ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೆ ಎಸ್ ಟೌನಿಂದ ಸಂದೇಶವನ್ನು ಕಳಿಸ್ತಾರೆ. ಇಲ್ಲ ಇಲ್ಲ, ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿರುವಂಥ ಗೀತೆಗಳು, ವಿಭಿನ್ನವಾಗಿರುವಂಥ ಗೀತೆಗಳನ್ನು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ. ಪ್ರೇಮಿಗಳು ತಮ್ಮ ಮನಸ್ಸಿನ ಭಾವನೆಗಳು ಸಂಭಾಷಣೆ ಮೂಲಕ ವರ್ಣನೆ ಮಾಡಿ ಹಾಡುತ್ತಿರುವ ಗೀತೆಗಳಿದ್ದಂಗಿದೆ ಅಲ್ವಾ ಪ್ರಶಾಂತ್ ಅಂತ ಅಮೃತ ರಮೇಶ್ ಅವರು ಹೇಳ್ತಿದ್ದಾರೆ. ಎಸ್, ಇರಬಹುದು. ಸೊ ಮುಂದಿನ ಗೀತೆಯನ್ನು ಕೇಳೋಣ ಬನ್ನಿ. ತುಂಬ ಮನಸ್ಸಿಗೆ ಮತ್ತೆ ಈ ಮ್ಯೂಸಿಕ್ ಹೇಗಿದೆ ಅಂತಂದರೆ, ಮುಂದೆ ಪ್ರಸಾರ ಮಾಡುವಂಥ ಗೀತೆ ತುಂಬ ಡಿಫ್ರೆಂಟ್ ಆಗಿದೆ. ಬಹಳಷ್ಟು ಚಿತ್ರಗಳಲ್ಲಿ, ಹಿಂದಿ ಚಿತ್ರಗಳಲ್ಲಿ ಕೂಡ ಬಳಸ್ಕೊಂಡಿರುವಂಥ ಗೀತ ಇದಾಗಿದೆ, ಟ್ಯೂನ್ ರಾದರ್ ಇದಾಗಿದೆ. ಹಾಗೆ ಏನಂತಂದರೆ, ಈ ಟ್ಯೂನ್ನ ಕೇಳಿದ್ರೇ ಒಂಥರ ಡಿಫ್ರೆಂಟ್ ಫೀಲ್ ಇದೆ. ಇವತ್ತಿಗೂ ವೆರಿ ಎನರ್ಜೆಟಿಕ್ ಮತ್ತು ತುಂಬ ಮನಸ್ಸಿಗೆ ಹತ್ತಿರ ಆಗುವಂಥ ಟ್ಯೂನ್ ಇದಾಗಿದೆ. ಕೇಳಿ ಯಾವ ಗೀತೆ. ರಣಧೀರ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ.

ವಾಣಿ ಜಯರಾಮ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯಲ್ಲಿ ಮೂಡಿ ಬಂದಿರುವಂತಹ ಹೃದಯ ಪಲ್ಲವಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಈ ಗೀತೆಯಲ್ಲಿ ಉಪಯೋಗಿಸಿರುವಂತಹ ತಬಲದ ನೋಟ್ಸ್ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಕೇಳಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಧುರ ಅತಿಮಧುರ ಗೀತೆಗಳನ್ನು ಕೇಳ್ತಾ ಇದ್ದೀರಾ ಕನ್ನಡ ಕಾಮನವಿಲು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ. ವಿಭಿನ್ನವಾಗಿ ಒಂಥರ ಮನಸ್ಸನ್ನು ಕಾಡುವಂತಹ ಗೀತೆಗಳು ಸಾಹಿತ್ಯದಿಂದ ಇರಬಹುದು, ಸಂಗೀತದಿಂದ ಇರಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲವು ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ತುಂಬ ಪ್ಯಾರಲಲ್ ಆಗಿ ಸಾಹಿತ್ಯದ ಜೊತೆಗೆ ಆ ಸಂಗೀತ ಕೂಡ ಮನಸ್ಸನ್ನು ಕದಿಯುವಂತಹ ಗೀತೆಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅಂಜನಪ್ಪ ಅವರು ಮಾಲಮಾಚನಹಳ್ಳಿಯಿಂದ ಹೇಳ್ತಿದ್ದಾರೆ, ಎಕ್ಸಲೆಂಟ್ ಸಾಂಗ್ಸ್, ಥ್ಯಾಂಕ್ ಯು ಪ್ರಶಾಂತ್ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಯಲ್ಲಿ ಹಾಗೆ ಸೂಪರ್ ಪ್ರಶಾಂತ್, ಒಟ್ಟಾರೆ ಮನಸ್ಸಿಗೆ ಮದುವೆ ಕೊಡುವಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಏನೇ ಹೇಳಿ, ಎಕ್ಸಲೆಂಟ್ ಸಾಂಗ್ಸ್ ಅಂತ ಸಂದೇಶವನ್ನು ಕಳಿಸಿರೋದು. ಓಕೆ ಓಕೆ, ನಂಬರ್ ಎಂಡಿಂಗ್ 3634 ಇಂದ ಸಂದೇಶ ಬಂದಿದೆ, ಥ್ಯಾಂಕ್ ಯು ಸೋ ಮಚ್. ಸರಸ್ವತಿ ನಗರ ದಾವಣಗೆರೆಯಿಂದ ಸಂಗನ ಬಸಪ್ಪ ಅವರು ಹೇಳ್ತಿದ್ದಾರೆ, ಸೂಪರ್ ಹಾಡುಗಳು, ನಿಮಗೆ ಧನ್ಯವಾದಗಳು ಪ್ರಶಾಂತ್ ಅವರೇ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಧನ್ಯವಾದಗಳು ನಿಮಗೂ ಕೂಡ. ಬಿಸಿ ಬಿಸಿ ರಾಗಿ ಮುದ್ದೆ, ಅವರೇ ಕಾಳು ಸಾರು, ಮೆಣಸಿನಕಾಯಿ ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತಗೌಡ ಅವರು ಹೇಳ್ತಾರೆ. ಓ ವೆರಿ ನೈಸ್, ಊಟ ಆಯಿತು ಕಾರ್ಯಕ್ರಮದಲ್ಲಿ, ನಾನು ನಿಮ್ಮ ಜೊತೆಗೆ ಇದ್ದೀನಿ ಸ್ನೇಹಿತರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳಗೇರಿಯಿಂದ ಮಲ್ಲಪ್ಪ ಶೆಟ್ಟರು, ಶರಣಪ್ಪ ಬೆಳಗಾರ್ ಇವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅಂತ ಅವರು ಹೇಳ್ತಿದ್ದಾರೆ. ಹಾಗೆ ನಮಸ್ತೆ.

ಹಾಗೆ ಕಲಬುರಗಿಯಿಂದ ಕಡಗಂಚಿಯಿಂದ ಧರ್ಮಣ್ಣಧನಿಯವರು ಹೇಳ್ತಾರೆ, ರಾಗಕ್ಕೆ ಸ್ವರವಾಗಿ ಸ್ವರಕ್ಕೆ ಪದವಾಗಿ ಇವುಗಳ ಗೀತೆ ಕೇಳಿ ತುಂಬ ಖುಷಿಯಾಯಿತು. ಗೀತೆಯ ಭಾವಲಯ ಹಾಗೂ ಸಂಗೀತ ಸಂಯೋಜನೆ ಮನಸ್ಸಿಗೆ ತುಂಬ ಆಪ್ತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಪ್ರಶಾಂತ್ ಅಂತ ಹೇಳ್ತೀರಿ? ಎಸ್, ವೆರಿ ಟ್ರೂ. ಸುನಿಲ್ ಜೋಶಿಯವರು ಕಲಬುರಗಿಯಿಂದ ಹೇಳ್ತೀಯಾರೆ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ಸ್ ಪ್ರಶಾಂತ್ ಅಂತ ಹೇಳ್ತಾ ಇದ್ದರೆ, ಕಾರ್ಯಕ್ರಮ ಸೂಪರ್, ಮಧುರಾತಿ ಮಧುರಾತಿ ಮಧುರ ಹಾಡುಗಳು ಈ ತಂಪಾದ ಹೊತ್ತಿನಲ್ಲಿ ಮನಸ್ಸಿಗೆ ಖುಷಿ ಕೊಡ್ತಾ ಇದೆ. ಹಾಗೆ ಈ ಸಂಭಾಷಣೆ ಹಾಡನ್ನು ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ರೇಡಿಯೋದಲ್ಲಿ ಕೇಳ್ತಾ ಇದ್ವಿ. ಬೇರೆ ರೇಡಿಯೋ ಇರಲಿಲ್ಲ, ಬೇರೆಯವ್ರ ಮನೆಯಲ್ಲಿ ರೇಡಿಯೋ ಕೇಳಿಕೊಂಡು ಈ ಗೀತೆನ ಕೇಳಿದ್ವಿ, ಅದು ನೆನಪಾಯಿತು, ಧನ್ಯವಾದಗಳು ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓ, ವೆರಿ ನೈಸ್. ಪ್ರತಿಯೊಂದು ಹಾಡಿಗೂ ಅದಕ್ಕೆ ಅದರದೇ ಆದಂಥ ಒಂದು ನೆನಪಿರುತ್ತಲ್ವಾ? ನನಗೂ ಆ ಥರದ್ದು ಎಷ್ಟೋ ಗೀತೆಗಳಿಗೆ ಬಾಲ್ಯದ ನೆನಪು ಹಾಗೆ ಮರುಕಳಿಸುತ್ತೆ. ಅಶೋಕ್ ಕುಮಾರ್, ಮಂಜುಳಾ, ಪ್ರಜ್ವಲ್ ಲೋಹಿತ್ ಮುಳುಬಾಗ್ಲು ಮುತ್ಯಾಲಪೇಟೆಯಿಂದ ಸಂದೇಶವನ್ನು ಕಳಿಸ್ತಾರೆ. ಹಾಡುಗಳಂತೂ ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಪ್ರಶಾಂತ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಮುತ್ಯಾಲಪೇಟೆಯಿಂದ ಅಶೋಕ್ ಕುಮಾರ್, ಮಂಜುಳಾ, ಪ್ರಜ್ವಲ್ ಲೋಹಿತ್ ಅವರು. ಹಾಗೆ ಈ ದಿನದ ಹಾಡುಗಳ ಆಯ್ಕೆ ಬಹುಶಃ ಕನ್ನಡ ವರ್ಣಮಾಲೆಯ ಸ್ವರಗಳಿಂದ ಶುರುವಾಗುವಂತೆ ಕಾಣಿಸ್ತಾ ಇದೆ. ಉದಾಹರಣೆಗೆ ಈ ಎಲ್ಲ ಆಗಿದೆ ಅಂತ ಜೇಶ್ವರಿ ಗೋಪಾಲಕೃಷ್ಣ ಅವರು ಹೇಳ್ತಿದ್ದಾರೆ. ಎಸ್, ವಾಟ್ ಎ ಕೋಇನ್ಸಿಡೆನ್ಸ್ ಇರಬಹುದು. ಕಾರ್ಯಕ್ರಮ ಕೇಳ್ತಾ ಇದ್ವಿ, ಗೀತೆಗಳಂತೂ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇದೆ, ಆನಂದ ಆಯಿತು. ಅಕ್ಕಲಕೋಟೆ ತಾಲೂಕಿನ ಮೈದರಂಗಿಯ ಈರಣ್ಣ ಜೇವೂರ ಮತ್ತು ರಾಮಚಂದ್ರ ಟೇಲರ್ ಅವರ ಸಂದೇಶ ಬಂದು ತಲುಪಿದೆ. ಹಾಗೆ ಸೂಪರ್ ಸಾಂಗ್ಸ್ ಪ್ರಶಾಂತ್, ಥ್ಯಾಂಕ್ ಯು ಅಂತ ಭಾಗಮಂಡಲ ಕೊಡಗಿನಿಂದ ಚಟ್ಟಿಮನಿ ಇಂದ ಶ್ವೇತಾ ಹೇಮಾವತಿ ಅವರು ಸಂದೇಶವನ್ನು ಕಳಿಸ್ತಾರೆ. ಓ, ವೆರಿ ನೈಸ್, ಥ್ಯಾಂಕ್ ಯು. ಮುರಾರಿ ಕುಲಕರ್ಣಿ ಅವರು ರಾಯಚೂರಿಂದ ಹೇಳ್ತಿದ್ದಾರೆ, ಅದ್ಭುತ ಗೀತೆಗಳ ಗುಚ್ಛ ಕೇಳ್ತಾ ಇದ್ದರೆ ಮನಸ್ಸಿಗೆ ಖುಷಿ ಆಗ್ತಾ ಇದೆ, ಮರವೆಂಬ ಕುಸುಮ ಇರುಳಿನಲ್ಲಿ ಅರಳುವ ಕುಮುದಿನಿ ಅಂತ ಆಗ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ವೆರಿ ನೈಸ್, ನಿಮ್ಮ ಕಾವ್ಯಾತ್ಮಕ ಸಂದೇಶಕ್ಕೆ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಪ್ರಶಾಂತ್ ಅವರೇ ಅಂತ ಭಾಗ್ಯಶ್ರೀ ಅವರು ಹೇಳ್ತಾ ಇದ್ದರೆ. ಹೂಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಒಳ್ಳೊಳ್ಳೆ ಗೀತೆಗಳು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಅವರು ಸಂದೇಶವನ್ನು ಕಳಿಸಿದರೆ. ಪ್ರೀತಿಯ ಧನ್ಯವಾದಗಳು ನಿಮ್ಮ ಎಲ್ಲ ಸಂದೇಶಕ್ಕೆ. ಇನ್ನಷ್ಟು ಗೀತೆಗಳನ್ನು ನೋಡ ಬನ್ನಿ, ಇನ್ನಷ್ಟು ಗೀತೆಗಳನ್ನು ಕೇಳೋಣ ಬನ್ನಿ, ಮತ್ತೊಂದು ಗೀತೆ ಕೇಳಿ. ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ ಈ ಗೀತೆಯನ್ನು.

ಗೀತಪ್ರಿಯ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿಯವರ ಹಾಡುಗಾರಿಕೆಯಲ್ಲಿ ಮೂಡಿಬಂದಂತಹ ಗೀತೆ ಹೊಂಬಿಸಲು ಚಿತ್ರದ ಜೀವ ವೀಣೆ ನೀಡು ಮಿಡಿತದ ಸಂಗೀತ. ಏನು ಈ ಗೀತೆಯ ವಿಶಿಷ್ಟತೆ ಅಂತಂದರೆ, ನನಗನ್ಸೋದು ಏನಪ್ಪ ಅಂತಂದರೆ, ಪಲ್ಲವಿ ಹಾಡಿರೋ ರೀತಿಯೇ ತುಂಬ ತುಂಬ ತುಂಬ ಡಿಫ್ರೆಂಟ್ ಆಗಿದೆ. ಮತ್ತೆ ಅನಿಸುತ್ತೆ ಮನಸ್ಸಿಗೆ, ಈ ಗೀತೆಯನ್ನು ಕೇಳಿದ್ರೆ ಎಷ್ಟು ಫ್ರೆಶ್ ಆಗಿದೆ ಅಲ್ಲ ಅಂತ ಅನಿಸುತ್ತೆ. ಯಾವ ಹೊತ್ತಲ್ಲಿ ಕೇಳಿದ್ರೂ ಮನಸ್ಸಿಗೆ ತುಂಬ ಖುಷಿ ಕೊಡುವಂತಹ ಗೀತೆ. ಇಷ್ಟು ಎಂಜಾಯ್ ಮಾಡ್ಕೊಂಡು ಹಾಡಿರಬೇಕು ಈ ಗೀತೆಯನ್ನು. ಇಷ್ಟು ಯಾವಾಗ ಕೇಳಿದ್ರೂ ಒಂಥರ ಡಿಫ್ರೆಂಟ್ ಎನರ್ಜಿ, ಡಿಫ್ರೆಂಟ್ ಲೆವೆಲ್ ಆಫ್ ಎನರ್ಜಿನೇ ಇದೆ ಈ ಗೀತೆಯಲ್ಲಿ. ಜೀವ ವೀಣೆ ನೀಡು ಮಿಡಿತದ ಸಂಗೀತ, ಅದ್ಭುತವಾಗಿರುವಂತಹ ಗೀತೆ, ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಬಹಳಷ್ಟು ಸಂದೇಶಗಳಿದೆ ಇಲ್ಲಿ, ಎಲ್ಲ ಸಂದೇಶಗಳನ್ನ ನೋಡೋಣ ಬನ್ನಿ. ಹಾಡುಗಳು ಇಂಪಾಗಿದೆ ಹಾಗೂ ನಿರೂಪಣೆ ಅಂತೂ ಸೂಪರ್. ಓಹ್ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಅಂತ ಹೂವೆ ಮುರಳೀಧರ್, ಶ್ರೀದೇವಿ, ವಿನಾಯಕ ಮತ್ತು ಶ್ರೇಯಾ, ಶಶಿ, ತ್ಯಾಗರಾಜನಗರ, ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಪ್ರೀತಿಯ ಧನ್ಯವಾದಗಳು ನಿಮಗೆ. ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಧನ್ಯವಾದಗಳು. ನೈಸ್ ನೈಸ್ ಸಾಂಗ್ಸ್. ನೆಕ್ಸ್ಟ್ ವೀಕ್ ಮತ್ತೆ ಇಲ್ಲಿಗೆ ಪಯಣ, ಸೋಮವಾರ ಬರ್ತಿರಲ್ಲ ಅಂತ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ. ಎಸ್, ಬರಬಹುದು. ತಮ್ ನಮ್ ತಮ್ ನಮ್ ಸೂಪರ್ ಸಾಂಗ್ ಪ್ರಸಾರ ಮಾಡೋದಕ್ಕೆ ಧನ್ಯವಾದಗಳು ಅಂತ ಜಯಶ್ವರಿ ಗೋಪಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಅತಿ ಸುಂದರವಾದ ಹಾಡಲ್ಲಿ ಆನಂದದಲ್ಲಿ ಮುಳುಗಿಸಿ ಅರ್ಥಪೂರ್ಣ ಸಂಗೀತ ಸಾಹಿತ್ಯ ಮಧುರವಾದ ರೀತಿಯಲ್ಲಿ ನುಡಿಸಿ ಹೃದಯವನ್ನು ಸ್ಪರ್ಶಿಸುವ ಹಾಡುಗಳು ಜೀನ್ನ ದನಿಯಲ್ಲಿ ಕನಸಿನ ಲೋಕ ಹಾಡುಗಳನ್ನು ವರ್ಣಿಸಲು ಪದಗಳೇ ಸಾಲದು. ಧನ್ಯವಾದಗಳು, ಅನಂತಾನಂತ ಧನ್ಯವಾದಗಳು ಅಂತ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಅದ್ಭುತವಾಗಿದೆ ತಮ್ಮ ಸಂದೇಶ, ಪ್ರೀತಿಯ ಧನ್ಯವಾದಗಳು ಸರ್. ಅಶೋಕ್ ಕುಮಾರ್, ಮಂಜುಳಾ, ಪ್ರಜ್ವಲ್, ಲೋಹಿತ್, ಮುಳುಬಾಗಿಲು, ಮುತ್ಯಾಲಪೇಟೆಯಿಂದ ಹೇಳ್ತೀರಿ. ಹಾಡುಗಳು ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಪ್ರಶಾಂತ್ ಅಂತ ಹೇಳ್ತಾ ಇದ್ದಾರೆ. ಈ ಸಂಭಾಷಣೆ, ಈ ಭಾವಗೀತೆ ಒಂದಾನೊಂದು ಕಾಲದಲ್ಲಿ ಆರಂಭವಾಗಿ ರಾಗಕ್ಕೆ ಸ್ವರವಾಗಿ ಆರತಿಯ ದರಗಳಿದ ಮೇಲೆ ತಮ್ ನಮ್ ತಮ್ ನಮ್ ಅಂತ ಮನಸ್ಸು ಮಿಡಿದು ಇರಲು ಸಾಧ್ಯವೇ? ಇಷ್ಟಾದ ಮೇಲೆ ಜೀವ ವೀಣೆ ನುಡಿಸಿ ಮೇಲೇನಾಯಿತು ಸಂಗೀತ, ಮುಂದೆ ಇನ್ನೇನು ಅಂತ ಕೇಳ್ತಿದ್ದಾರೆ. ಓಹ್ ವೆರಿ ನೈಸ್, ತುಂಬ ತುಂಬ ಚೆನ್ನಾಗಿದೆ ಸಂದೇಶ. ನಾಗರತ್ನ ಅವರ ಸಂದೇಶ, ಹಾಗೆ ಉಷಾ ಅವರು ಬೆಂಗಳೂರಿನಿಂದ ಕನಸಿನ ಲೋಕದಲ್ಲಿ ಪ್ರಸಾರವಾಗುತ್ತಿರೋ ಗೀತೆಗಳು ಎಲ್ಲೋ ಸೂಪರ್, ಥ್ಯಾಂಕ್ ಯು ಪ್ರಶಾಂತ್ ಅವರೇ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಯಲ್ಲಿ ಅಯ್ಯೋ ಪ್ರಶಾಂತ್ ಅವರೇ, ಒಂದಕ್ಕಿಂತ ಒಂದು ಸೂಪರ್ ಸಾಂಗ್ಸ್, ನಾಳೆ ಸ್ಕೂಲಿಂದ ಟ್ರಿಪ್ ಹೋಗಬೇಕು, ಮಲ್ಗೋದು ಯಾವಾಗ? ಕೃಷ್ಣವೇಣಿ ಅವರು ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓ ಅಲ್ಲ, ಏನಂದರೆ ಇಂಥ ಗೀತೆಗಳನ್ನು ಕೇಳ್ತಾ ಇದ್ದರೆ ಎನರ್ಜಿ ಡೆಫಿನೆಟಾಗಿ ಡಬಲ್ ಆಗುತ್ತೆ, ಕಮ್ಮಿ ನಿದ್ದೇನೋ ಒಂಥರ ಖುಷಿಯಾಗಿರುತ್ತೆ ಬಿಡಿ. ರಾಣಿ ಹಳೆಬೀಡು ಕಾರ್ಯಕ್ರಮದಲ್ಲಿ ಗೀತೆಗಳು ಒಂದಕ್ಕಿಂತ ಒಂದು ಮಧುರವಾಗಿದೆ, ಆಯ್ಕೆಗೆ ಧನ್ಯವಾದಗಳು ಪ್ರಶಾಂತ್ ಅವರೇ, ಗೀತೆಗಳು ಮನಸ್ಸಿಗೆ ತುಂಬ ಖುಷಿ ಕೊಡ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಧನ್ಯವಾದಗಳು, ಥ್ಯಾಂಕ್ ಯು, ವೆರಿ ನೈಸ್ ಅಂತ ಹೇಳಿ ಗೌರಿಯವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಹೇಳ್ತಾರೆ, ಕನಸಿನ ಲೋಕ ಕಾರ್ಯಕ್ರಮದ ಕೇಳ್ತಾ ಇದ್ದರೆ ಎಲ್ಲೋ ಹಾಗೆ ತೇಲ್ದಂಗೆ ಆಗ್ತಾ ಇದೆ, ರಾತ್ರಿಯ ತಂಪು ಹೊತ್ತಿನಲ್ಲಿ ಕನಸಿನ ಲೋಕ ಒಳ್ಳೆ ಆಕೆ ಗೀತೆಗಳು ಈ ಕೇಳೋದೇ ಒಂದು ಮಹದಾನಂದ, ಮನಸ್ಸಿಗೆ ಶಾಂತಿ ಒದಗಿಸುವ ಹೊತ್ತು ಇದು. ಎಫ್ ಎಂ ರೈನ್ಬೋಗೆ ಧನ್ಯವಾದಗಳು ಅಂತ ಅವರ ಸಂದೇಶ, ಥ್ಯಾಂಕ್ ಯು ಸೋ ಮಚ್. ಅನಿಲ್ ಶಮನೇವಾಡಿ ಚಿಕ್ಕೋಡಿಯಿಂದ ಹೇಳ್ತಾರೆ, ಪ್ರಶಾಂತ್ ಅವರೇ ಇಂತಹ ಗೀತೆಗಳು ಮಲಗ ಹೊತ್ತಿನಲ್ಲಿ ಪ್ರಸಾರ ಮಾಡಿ ಹೃದಯ ಬಡಿದು ಎಬ್ಬಿಸಿದ ಹಾಗೆ ಆಗ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಳ್ಳೊಳ್ಳೆ ಗೀತೆಗಳು ಪ್ರಶಾಂತ್ ಅಂತ ಗುಂಡೇಶ್ವರ ಹಳೆಕಟ್ಟಿ ವಿಜಯಪುರದಿಂದ ಹೇಳ್ತಾರೆ. ಮತ್ತೊಮ್ಮೆ ನಮಸ್ತೆ, ನಮ್ಮೂರಿನಲ್ಲಿ ಸಂಜೆಯಿಂದ ಸೋನೆ ಮಳೆ ಇದೆ, ಎಲ್ಲ ಕೆಲಸ ಮುಗಿಸಿ ಮಧುರವಾದ ಗೀತೆಗಳನ್ನು ಕೇಳ್ತಾ ಇನ್ನೊಂದು ಹಾಡು ಕೇಳಬೇಕು ಅನ್ನಿಸ್ತಾ ಇದೆ. ಒಳ್ಳೊಳ್ಳೆ ಗೀತೆಗಳು ಅಂತ ಚಿದಾನಂದ ಅವರು ಟಿ ವಿ ಸರ್ಕಲ್ನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ವೆರಿ ನೈಸ್, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇಂತಹ ಪ್ರೀತಿಯ ಗೀತೆಗಳನ್ನು ಕೇಳಿದ ಮೇಲೆ ಕೇಳಿ ಈ ಗೀತೆಯನ್ನು. ಹೇಗಿದೆ ಪಿಯಾನೋ, ಮರೆಯೋಕ್ಕಾಗದೇ ಇಲ್ಲ ಅಲ್ಲ?

ಈ ಹಾಡಿನ ಹೈಲೈಟೇ ಈ ಹಮ್ಮಿಂಗ್ ಅಲ್ವಾ? ಡಾಕ್ಟರ್ ಕೆ ಜೆ ಸುದಾಸ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬಂತು. ನಿಮ್ಮೆಲ್ಲರಿಗಾಗಿ ಅರುಣರಾಗ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಯಾರಾದರೂ ಮರೆಯೋದುಂಟೆ ಇನ್ನೊಂದು ನೆನಪು ಅಂತ ಅನುಷಾ ಅವರ ಸಂದೇಶ ಬಂದು ತಲುಪಿದೆ. ಹಾಗೆ ಏನಪ್ಪ ಏನು ಇವತ್ತು ಪರ್ಟಿಕ್ಯುಲರ್ ಟಾಪಿಕ್ ಏನಿಲ್ಲ, ಆದರೆ ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ದ ಮೆಲೋಡಿಯಸ್ ಟ್ಯೂನ್ಫುಲ್ ಸಾಂಗ್ಸ್ ಕೀಪ್ಸ್ ದ ಸ್ಪಿರಿಟ್ಸ್ ಹೈ ಆ್ಯಂಡ್ ಪುಟ್ಸ್ ಅಸ್ ಟು ಸೌಂಡ್ ಸ್ಲೀಪ್ ಅಂತ ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಐದರಿಂದ ಇದುವರೆಗೂ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ, ಅಷ್ಟು ಸುಮಧುರ ಗೀತೆಗಳ ಮಾಹಿತಿ ಚೆನ್ನಾಗಿ ಮೂಡಿ ಬಂತು ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಅಮೃತ ರಮೇಶ್ ಅವರು. ಪ್ರೀತಿಯ ಧನ್ಯವಾದಗಳು. ಅಂಬಿಕಾ ಸಿರಿಮನೆಯವರು ಹೇಳ್ತಿದ್ದಾರೆ, ಹರಿಹರಪುರದಿಂದ ಎಲ್ಲ ಕೆಲಸ ಮುಗಿಸಿ ಕನ್ನಡ ಕಾಮರಿ ಬಿಲ್ಲು ಕನಸಿನ ಲೋಕ ಕೇಳ್ತಾ ಮಲಗಿದರೆ ಅದು ಮುಗಿದ ನಂತರ ನಮ್ಮ ಕನಸಿನ ಲೋಕಕ್ಕೆ ಸುಲಭವಾಗಿ ಜಾರಬಹುದು ಎಂದರೆ ಪ್ರಶಾಂತ್ ಅಂತ ಧನ್ಯವಾದಗಳು ಎಲ್ಲ ಅದ್ಭುತ ಗೀತೆಗಳಿಗೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನಪ್ಪ ನಮ್ಮ ಸಾರು ಹಾಡುಗಳ ಜೊತೆಯಲ್ಲಿ ಕವಿಗಳಾಗಿ ಬಿಟ್ಟಿದ್ದಾರೆ, ಕಾರಣ ಏನೇ ಆಗಿರಲಿ ಗೀತೆಗಳ ಕಿವಿಗೆ ಇಂಪಾಗಿದೆ ಅಂತ ಗೌರಿಯವರ ಸಂದೇಶ ಬಂದು ತಲುಪಿದೆ. ಥ್ಯಾಂಕ್ಸ್ ಅಲಾಟ್. ಸಾಂಗ್ಸ್ ಆರ್ ವೆರಿ ಗುಡ್ ಅಂತ ಮುರಳೀಧರ್ ರೆಡ್ಡಿ ಅವರು ತಮಿಳುನಾಡಿಂದ ಸಂದೇಶವನ್ನು ಕಳಿಸಿದರು. ಓ ಪ್ರೀತಿಯ ಧನ್ಯವಾದಗಳು ಸರ್ ನಿಮಗೆ. ಓಕೆ, ಸ್ವಾತಿಯವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಸ್ವಾತಿ ಚೌಗುಲ ಅವರು ಚಿಕ್ಕೋಡಿಯಿಂದ. ಪ್ರಶಾಂತ್ ಅವರೇನಾ ಅಂತ, ಹೌದು ಇದು ಪ್ರಶಾಂತ್, ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಿಂದ ನಮ್ಮ ಚಾನೆಲ್ ನಮ್ಮ ಕನ್ನಡ ಕಾಮನ ಬಿಲ್ನಿಂದ.

ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ ಅಂತ ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಅವರು ಹಾಡಲಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ರೆ, ರಾಣಿ ಹಳೆಬೀಡು ಹೇಳ್ತಿದ್ದಾರೆ, ನೂರೊಂದು ನೆನಪು ಎದೆಯಾಳದಿಂದ ಹಳೆಯ ನೆನಪುಗಳು ತರಿಸಿತು, ಈ ಗೀತೆ ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇದು ಯಾವ ನ್ಯಾಯ ಅಂತ ಮಲಗುವಾಗ ನಾನೊಂದು ತೀರಾ ನೀನೊಂದು ತೀರಾ ಅಂತ ಅಂದ್ಬಿಟ್ರೆ ಹೇಗೆ? ಓಕೆ, ಏನಿವೇ ಅದ್ಭುತವಾಗಿರುವಂತಹ ಗೀತೆಗಳು ಪ್ರಶಾಂತ್ ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದ್ರೆ, ಪ್ರಶಾಂತ್ ಎಲ್ಲ ಜನರು ನಿಮ್ಮನ್ನು ಇಷ್ಟಪಡೋದು ಯಾಕೆಂದರೆ ನೀವು ಪ್ಲೇ ಮಾಡೋ ಸಮುದ್ರ ಗೀತೆ ಸಾಂಗ್ಸ್ ಮತ್ತು ನೀವು ಮಾತಾಡೋ ಶೈಲಿಗೆ ಅಂತ ಹೇಳಿ. ಓ ವೆರಿ ನೈಸ್, ಥ್ಯಾಂಕ್ ಯು. ಕೆ ಪಿ ರೋಡ್ ಗೋಪಾಲ್ ಅವರ ಸಂದೇಶ ಬಂದು ತಲುಪಿದೆ. ನಿಮ್ಮ ಎಲ್ಲ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಂದು ಗೀತೆ, ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ಜಾನರ್ ಇರುವಂಥ ಗೀತೆ. ಸಮಯಾಭಾವ ಆಗಲಿ 10:55 ಆಗೋಗ್ಬಿಟ್ಟಿದೆ. ಓಕೆ, ಕೇಳಿ ಈ ಗೀತೆಯನ್ನು.

ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಓಕೋಗಿಲೆ ಗೀತೆಯನ್ನು ಕೇಳಿದ್ರಿ. ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಸಂದೇಶವನ್ನು ನೋಡೋಣ ಬನ್ನಿ. ನೆಕ್ಸ್ಟ್ ವೀಕ್ ಸೋಮವಾರ ಬರ್ತೀರಾ ತಾನೇ ಪ್ರಶಾಂತ್ ಅಂತ ಸಂದೇಶವನ್ನು ಈಗಾಗಲೇ ಭಾಗ್ಯ ಅವರು ಕಳಿಸ್ತೀರಿ. ಹಾಗೆ ಖುಷಿಯಾಯಿತು ಈಗ ಕಾರ್ಯಕ್ರಮವನ್ನು ಕೇಳಿ ಅಂತ ಸಂದೇಶವನ್ನು ಕಳಿಸ್ತಿರೋದು ಸ್ವಾತಿ ಅವರು. ಪ್ರೀತಿಯ ಧನ್ಯವಾದಗಳು. ನಾಗರತ್ನ ಅವರು ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಹಾಡುಗಳನ್ನು ಕೇಳಿಸೋಕೆ ಕೇಳಿಸ್ಕೊಳ್ತಾ ಇದ್ದೆ. ತುಂಬ ಸೂಪರ್. ನಾನೊಂದು ತೀರಾ ನೀನೊಂದು ತೀರಾ ವಂಡರ್ಫುಲ್ ಸಾಂಗ್ಸ್. ನೆಕ್ಸ್ಟ್ ಮಂಡೇ ಖಂಡಿತ ಬರ್ತೀರಾ ಅಲ್ವಾ ಪ್ರಶಾಂತ್ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸ್ನೇಹಿತರು ಖಂಡಿತ ನೆಕ್ಸ್ಟ್ ಮಂಡೇ ಬರೋದಕ್ಕೆ ನನ್ನ ಕಡೆಯಿಂದ ಪ್ರಯತ್ನಗಳಿದ್ದೇ ಇರುತ್ತೆ. ಪ್ರೀತಿಯ ಧನ್ಯವಾದಗಳು. ನಿಮ್ಮ ಎಲ್ಲ ಸಂದೇಶಗಳಿಗೆ ವಾರವೆಲ್ಲ ಶುಭವಾಗಿರಲಿ ಅಂದ್ಕೊಂಡ್ರೂ ಕೆಲಸ ಎಲ್ಲ ಕೈಗೂಡಲಿ. ಮತ್ತೆ ಭೇಟಿಯಾಗೋಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ ಮುಂದಿನ ಸೋಮವಾರ ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿರೋ ಎಲ್ಲ ಮಿತ್ರರಿಗೆ ಪ್ರೀತಿಯ ಪ್ರೀತಿಯ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ಸ್ಟುಡಿಯೋಯಿಂದ ಹೊರಡ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಕೇಳಿ ಈ ಗೀತೆ ಮೇಘವೇ ಮೇಘವೇ ನಿಮ್ಮೆಲ್ಲರಿಗಾಗಿ.

0: 2011-2012. A shuttlers Lakshya Sen and Unnati Hooda have sailed into the second round of their respective singles events. And that is the end of this news bulletin.
1: ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಸಮಯವಾಗಿದೆ 11:10:10. ಬೆಳಗಿನ 5:53 ಎಫ್ಎಂ ರೈನ್ಬೋ ಮಾಹಿತಿ ಮನರಂಜನೆ ಒದಗಿಸಿದೆ. ಇದರಂತೆ ನಾಳೆ ಬೆಳಗ್ಗೆ ಎಫ್ಎಂ ರೈನ್ಬೋ 5:53 ನಿಮ್ಮ ಮನೆ ನಿಮ್ಮ ಮನ ತಲುಪಲಿದೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ. ಈಗ ಎಫ್ಎಂ ಗೋಲ್ಡ್ ಕೇಳುವಂತಹ ಸಮಯ.